0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಕ್ಷಿತರ ನವಾವರಣ ಕೃತಿಯಲ್ಲಿ ಪಂಚಮಾವರಣ ಕೃತಿ ವಿದುಷಿ ಆರ್ಯ ರಮಾಮಣಿ ಹಾಡಿದ್ದಾರೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. Let us begin the program with Navavarna Kritis. In today's program, let us listen to Panchama Varana, written by Muthuswami Deekshithar, presented by Vidushi R.A. Ramamani.

0: ಇನ್ನೀಗ ವಿದ್ಯಾಭೂಷಣ ಅವರ ದನಿಯಲ್ಲಿ ವ್ಯಾಸತೀರ್ಥರ ಒಂದು ರಚನೆ, ಗಜಮುಖನೆ ಸಿದ್ಧಿದಾಯಕನೆ.
1: ನೌ ಲೆಟ್ ಅಸ್ ಲಿಸನ್ ಟು ಡಾಕ್ಟರ್ ವಿದ್ಯಾಭೂಷಣ, ಅ ಕಂಪೋಸಿಷನ್ ಆಫ್ ವ್ಯಾಸತೀರ್ಥ, ಗಜಮುಖನೆ ಸಿದ್ಧಿದಾಯಕನೇ.

0: ವೃಂದಗಾನದಲ್ಲಿ ದೇವಿ ಸ್ತುತಿ ನೆನೆ ನೆನೆ ಭ್ರಮರಾಂಬೆಯ.
1: ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ಅ ಡಿವೋಷನಲ್ ಸಾಂಗ್ ನೆನೆ ನೆನೆ ಭ್ರಮರಾಂಬೆಯ.

0: ಸದಾಶಿವ ಪಾಟೀಲ್ ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆ ಇನ್ನೂ ದಯಬಾರದೆ.
1: ಇನ್ನೂ ದಯಬಾರದೆ, ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಪ್ರೆಸೆಂಟೆಡ್ ಬೈ ಸದಾಶಿವ ಪಾಟೀಲ್.

0: ಹರಿ ಕುಣಿದ ನಮ್ಮ ಹರಿ ಕುಣಿದ ಪುರಂದರದಾಸರ ರಚನೆ ಕೇಳಿ ಎಂ ವೆಂಕಟೇಶ್ ಕುಮಾರ್ ಹಾಡಿದ್ದಾರೆ.
1: ನವ್ ಎಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಹರಿ ಕುಣಿದ ನಮ್ಮ ಹರಿ ಕುಣಿದ.

0: ಎಂಎಸ್ ಶೆಲ್ವಪಿಳ್ಳಯ್ಯಂಗಾರ್ ಹಾಗೂ ಟಿ ನಾಗಮ್ಮ ಅವರು ಹಾಡಿರುವ ಸಾಂಪ್ರದಾಯಿಕ ರಚನೆ ಮಹಾವೀರಾಷ್ಟಕ.
1: ಮಹಾವೀರಾಷ್ಟಕ, ಅ ಟ್ರೆಡಿಷನಲ್ ಸಾಂಗ್ ರೆಂಡರ್ಡ್ ಬೈ ಎಂಎಸ್ ಶೆಲ್ವಪಿಳ್ಳಯ್ಯಂಗಾರ್ ಅಂಡ್ ಟಿ ನಾಗಮ್ಮ.

0: ಮತ್ಸ್ಯ ಲೋಕವೆಂಬುದು ಬಸವೇಶ್ವರರ ವಚನ ವೃಂದಗಾನದಲ್ಲಿ.
1: ನೌ ಲೆಟ್ ಅಸ್ ಲಿಸನ್ ಟು ಕೋರಸ್, ಅ ಕಂಪೋಸಿಷನ್ ಆಫ್ ಬಸವೇಶ್ವರ, ಮತ್ಸ್ಯ ಲೋಕವೆಂಬುದು.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ನೀವು ಕೇಳುತ್ತಿದ್ದೀರಿ. ಇಂದಿನ ಈ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿ ಲಿಸ್ನರ್ಸ್, ಇನ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಯು ಜಸ್ಟ್ ಹರ್ಡ್ ವೇರಿಯಸ್ ಆರ್ಟಿಸ್ಟ್ ಪ್ರೆಸೆಂಟಿಂಗ್ ವೇರಿಯಸ್ ಕಾಂಪೋಸಿಷನ್ಸ್. ದಿಸ್ ಪ್ರೋಗ್ರಾಂ ವಾಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್.ಎನ್. ತ್ಯಾಗರಾಜನ್, ಭಾಗವಹಿಸುತ್ತಾರೆ ವಿವೇಕ್ ಸದಾಶಿವಂ.
1: ನಮಸ್ಕಾರ ಸರ್.
2: ನಮಸ್ಕಾರ. ಕಳೆದ ತರಗತಿಯಲ್ಲಿ ಚರಣದ 3 ಲೈನ್ ತಗೊಂಡಿದ್ವಿ, ಇವತ್ತು ಕೊನೆ ಭಾಗವನ್ನು ತಗೊಳ್ಳೋಣ. ಒಂದ್ಸಲ 3ನೇ ಲೈನ್ ಅನ್ನು ಒಂದ್ಸಲ ಹಾಡಿ ಆಮೇಲೆ ಕೊನೆ ಭಾಗವನ್ನು ತಗೊಳ್ಳೋಣ. ನೀರಜ ನಾಭಸುವಲ್ಲವೇ ನೂತನ ನೀರದ ಕಾಂತಿ ಸಮಾಲಕೆ, ಇದು ನಿನ್ನೆ ಮಾಡಿದ ಪಾಠ, ಮತ್ತೆ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಮುಂದೆ ಹೋಗೋಣ.

ಮುಂದಿನ ಕೊನೆ ಚರಣದ ಭಾಗ ಸಾರಸ ಕೃತ ನಿಲಯ ಪರಮ ಸದಯ ವಿಧೃತ ವಲಯ ಮುನಿ ಗೇಯೆ ಸಾರಸ ಇದು ಒಂದಕ್ಷರ ಬಿಟ್ಟು

0: ಮುಂದಿನ ಭಾಗವನ್ನು ನೆಕ್ಸ್ಟ್ ಇದರಲ್ಲಿ ಕಂಟಿನ್ಯೂ ಮಾಡೋಣ.
1: ನಮಸ್ಕಾರ ಸರ್.
0: ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ವಿದ್ವಾನ್ ಆರ್ ಎನ್ ತ್ಯಾಗರಾಜನ್, ಭಾಗವಹಿಸಿದವರು ವಿವೇಕ್ ಸದಾಶಿವಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳುವಿರಿ ರಾಗ್ ಸಾರನಟ್ ಖಯಾಲ್ ವಿಲಂಬಿತ್ ಏಕ್ತಾಲ್ ಸಜನ ಘರ ಬೈ ಧೃತ್ತೇಂತಾಲ್ ಮಾನೆ ಜೀತ್ ಮಾನೋ
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಎಸ್ಎಸ್ ಹಲ್ದನ್ಕರ್ ರಾಗ್ ಸಾರನಟ್ ख्याल विलंबित एकताल सजना घर भई धृत तीन तल माने जीत मानो

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ಎಸ್ ಹಲ್ದನ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಂಕರ್ ಕೋಡಿಮಟ್ಟಿ, ಹಾರ್ಮೋನಿಯಂ ಟಿವಿ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸಂಜಯ್ ಬಂದೋಪಾಧ್ಯಾಯ್ ಅವರಿಂದ ಸಿತಾರ್ ವಾದನ, ರಾಗ್ ಬೃಂದಾವನಿ ಸಾರಂಗ್, ಆಲಾಪ್ ಜೋಡ್ ಮಧ್ಯಲಯ ಜಪ್ತಾಲ್ ಧೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: You are listening to vocal recital by Shri S.S. Haldankar. He was accompanied on tabla by Shri Shankar Kodimatti, violin by Shri T.V. Kabade. Continuing the concert, now listen to sitar recital by Shri Sanjay Bandopadhyay. Rag Brindavani Sarang. Alap Jod Madhyalay Japtal and Dhrut Teen Tal.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಜಯ್ ಬಂದೋಪಾಧ್ಯಾಯ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಸಂಜಯ್ ಬಂಡೋಪಾಧ್ಯಾಯ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಟಿಜಿ ದಕ್ಷಿಣಾಮೂರ್ತಿ ಅವರ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಗೋಪಿನಾಥ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಾಪನಾಶಂ ಶಿವನ್ ಅವರ ರಚನೆ ಶ್ರೀರಂಜನಿ ರಾಗ ಆದಿತಾಳದಲ್ಲಿದೆ ಗಜವದನ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ನಾದಸ್ವರ ರಿಸೈಟಲ್ ಬೈ ಟಿಜಿ ದಕ್ಷಿಣಾಮೂರ್ತಿ. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಗೋಪಿನಾಥ್. ಟು ಬಿಗಿನ್ ವಿತ್ ಗಜವದನ, ರಿಟನ್ ಬೈ ಪಾಪನಾಶಂ ಶಿವನ್, ಸೆಟ್ ಟು ಶ್ರೀರಂಜನಿ ರಾಗ ಆದಿತಾಳ.

ಮರಿವೇರೆ ಗತಿಯವರಮ್ಮ ಶ್ಯಾಮಶಾಸ್ತ್ರಿಗಳ ರಚನೆ ಆನಂದ ಭೈರವಿರಾಗ ಮಿಶ್ರ ಛಾಪುತಾಳದಲ್ಲಿದೆ. ನೌ ಮರಿವೇರೆ ಗತಿಯವರಮ್ಮ ರಿಟನ್ ಬೈ ಶ್ಯಾಮಶಾಸ್ತ್ರಿ ಸೆಟ್ ಟು ಆನಂದ ಭೈರವಿರಾಗ ಮಿಶ್ರ ಛಾಪುತಾಳ.

ಈಗ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಅಪರಾಧಮುಲನ್ನಿಯೂ ಮನ್ನಿಂಚಿ ಲತಾಂಗಿರಾಗ ಆದಿತಾಳದಲ್ಲಿದೆ. ಅಪರಾಧಮುಲನ್ನಿಯೂ ಮನ್ನಿಂಚಿ ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ಟು ಲತಾಂಗಿರಾಗ ಆದಿತಾಳ.

ಟಿಜಿ ದಕ್ಷಿಣಾಮೂರ್ತಿಯವರ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಗೋಪಿನಾಥ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ದೇವಿನಿಯೇ ಪಾಪನಾಶಂ ಶಿವನ್ನವರ ರಚನೆ ಕೀರ್ವಾಣಿ ರಾಗ ಆದಿತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ರಿಸೈಟಲ್ ಬೈ ಟಿಜಿ ದಕ್ಷಿಣಾಮೂರ್ತಿ. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಗೋಪಿನಾಥ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪಾಪನಾಶಂ ಶಿವನ್ ಸೆಟ್ ಟು ಕೀರ್ವಾಣಿ ರಾಗ ಆದಿತಾಳ ದೇವಿನಿಯೇ.

ಇದುವರೆಗೂ ಟಿಜಿ ದಕ್ಷಿಣಾಮೂರ್ತಿಯವರಿಂದ ನಾದಸ್ವರ ವಾದನ ಆಲಿಸಿದ್ರಿ. ವಿಶೇಷ ಡೋಲು ಸಹಕಾರ ನೀಡಿದವರು ಗೋಪಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Nadaswara recital by T.G. Dakshinamurthy. Special dole support was given by Gopinath. This program is a contribution of Akashvani Bengaluru, anytime, Indian music.

0: ಗಹಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುವಿರಿ. ರಾಗ್ ರಾಗಶ್ರೀ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬಿರಮೋರಾ, ಧೃತ್ತೇಂತಾಲ್ ಸುಂದರ ಬಲ್ಮಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ರಾಗ್ ರಾಗೇಶ್ರೀ ಕೌನ್ಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬೀರಾ ಮೋರಾ, ಧೃತೀಂತಾಲ್ ಸುಂದರ ಬಲಮಾ.

Mother,

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕು ಹುಸೇನ್ ಹಾಗೂ ಸಾರಂಗಿ ಶಬೀರ್ ಹುಸೇನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶರಫ್ ಅಹಮದ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮಶ್ಕೂರ್ ಹುಸೈನ್, ಸಾರಂಗಿ ಬೈ ಶ್ರೀ ಶಬೀರ್ ಹುಸೈನ್. ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಾಣಿ ಮಂಜುನಾಥ್ ಅವರಿಂದ ಕೊಳಲು ವಾದನ, ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಪಿ ಪದ್ಮನಾಭನ್, ಘಟ ಎಸ್ಎನ್ ನಾರಾಯಣಮೂರ್ತಿ. ಮೊದಲಿಗೆ ಮಹಾಗಣಪತಿಂ, ನಾಟರಾಗ ಏಕತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. Welcome to today's Carnatic Classical Music Program. Dear listeners, in today's program, we bring you a flute recital by Vani Manjunath. Accompanies are on the violin Vidwan Mysuru Ardayakar, on the mridangam P. Padmanabhan, on the ghatam S. Narayanamurthy. To begin with, Mahaganapatim, set to Nataraga, Ekatala, written by Muthuswami Dikshitar.

ಇದೀಗ ಭದ್ರಾಚಲ ರಾಮದಾರು ಬರೆದಿರುವ ಎನ್ನಗಾನು ರಾಮ ಭಜನ ಪಂತ್ವರಾಳಿರಾಗ ರೂಪಕ ತಾಳ. ನೌ ಅ ಕಾಂಪೋಸಿಷನ್ ಆಫ್ ಭದ್ರಾಚಲ ರಾಮದಾಸ ರಿಟನ್ ಬೈ ಸೆಟ್ಟು ಪಂತ್ವರಾಳಿರಾಗ ರೂಪಕ ತಾಳ ಎನ್ನಗಾನು ರಾಮ ಭಜನ.

ವಾಣಿ ಮಂಜುನಾಥ್ ಅವರಿಂದ ಕೊಲುವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರ್ ಆರ್ ದಯಾಕರ್, ಮೃದಂಗ ಪಿ ಪದ್ಮನಾಭನ್, ಘಟ ಎಸ್ಎನ್ ನಾರಾಯಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಚರೇ ರೇಮಾನಸ ಅಭೇರಿ ರಾಗ ಆದಿತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ. ಡಿಯರ್ ಲಿಸನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ವಾಣಿ ಮಂಜುನಾಥ್. ಅಕಂಪನೀಸ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಪಿ ಪದ್ಮನಾಭನ್, ಆನ್ ದ ಘಟಂ ಎಸ್ ಎನ್ ನಾರಾಯಣಮೂರ್ತಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಭಜರೆ ರೇಮಾನಸ ರಿಟನ್ ಬೈ ಮೈಸೂರು ವಾಸುದೇವಾಚಾರ್, ಸೆಟ್ ಅಭೇರಿ ರಾಗ ಆದಿತಾಳ.

ವಾಣಿ ಮಂಜುನಾ ತಮ್ಮ ಕೊಳಲು ವಾದನವನ್ನು ಪುರಂದರದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಸಿಂಧು ಭೈರವಿರಾಗ ಆದಿತಾಳದಲ್ಲಿದೆ ವೆಂಕಟಾಚಲ ನಿಲಯಂ. ವಾಣಿ ಮಂಜುನಾಥ್ ಕನ್ಕ್ಲೂಡ್ಸ್ ಹರ್ ಫ್ಲೂಟ್ ರಿಸೈಟಲ್ ವಿತ್ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ ಟು ಸಿಂಧು ಭೈರವಿರಾಗ ಆದಿತಾಳ ವೆಂಕಟಾಚಲ ನಿಲಯಂ.

ಇದುವರೆಗೂ ವಾಣಿ ಮಂಜುನಾಥ್ ಅವರಿಂದ ಕೊಳಲು ವಾದನ ಆಲಿಸಿದಿರಿ. ಪಕ್ವಾದ್ಯದಲ್ಲಿ ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ದಯಾಕರ್, ಮೃದಂಗ ಪಿ ಪದ್ಮನಾಭನ್, ಘಟ ಎಸ್ ಎನ್ ನಾರಾಯಣಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಯು ವರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ವಾಣಿ ಮಂಜುನಾಥ್.

0: ಹುಟ್ಟುವುದರಿಂದ ಸಣ್ಣ ಕಥೆ ಕಣ್ಣ ಮುಚ್ಚಾಲೆ ಹಾಗೂ ಜ್ಯೋತಿ ಮಹದೇವ ಇವರ ಸ್ವರಚಿತ ಕವನ ವಾಚನ ಕಾವ್ಯಧಾರೆ ಕೇಳುವಿರಿ.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕೆ ತಹತ್ ಅಭಿಯ ಜಬ್ ತಾಲ್ ಮೇ ತಬಲಾ ವಾದನ್ ಸುನ್ ರಹೆ ಥೆ. ಕಲಾಕಾರ ಥೆ ಸುಬ್ರತೋ ಮನ್ನಾ ಅಪ್ನೆ ತಬಲಾ ವಾದನ್ ಕಾ ಸಮಾಪನ್ रूपक ताल से करने जा रहे हैं. ताई सुनते हैं रूपक ताल में तबला वादन. कलाकार सुब्रतो मन्ना.
2: बस जिम कार्बेट उद्यान दत्त ओडुत्तित्तु बेट्टद हादि विपरीत तिरुगळ कारण बस जंप आगुत्तिद्दंते हिंबदि सीटुगळल्लि कूतवरिगे तुंबा किरिकिरि. भारतद मोदल राष्ट्रीय उद्यान जिम कार्बेट नोडलु बसिनोळगिद्दवरु कातररागिद्दरु. ಬಸ್ ಸಂಜೆಗೆ ತಲುಪುತ್ತದೆ. ಏನಿದ್ದರೂ ನಾಳೆ ಬೆಳಿಗ್ಗೆ ಟೈಗರ್ ಫೋರ್ಸ್ ವೀಕ್ಷಿಸುತ್ತೇವೆ ಎಂದು ಪ್ರವಾಸಿ ತಂಡಕ್ಕೆ ಮೊದಲೇ ತಿಳಿಸಲಾಗಿತ್ತು. ಹಿಮಾಲಯದ ಬೆಟ್ಟಗಳ ಸೌಂದರ್ಯ

ಆದರೆ ನಾಳೆ ಬೆಳಿಗ್ಗೆ ಎಲ್ಲರೂ ಬೇಗ ಹೇಳಬೇಕು ಎಂದು ಟೂರ್ ಇನ್ಚಾರ್ಜ್ ಸುರೇಂದ್ರ ಎಲ್ಲರಿಗೂ ಹೇಳುತ್ತಿದ್ದರು. ಕೆಲವು ಪ್ರವಾಸಿಗರಿಗೆ ಹಸಿವೆ ಜೋರಾಗುತ್ತಿತ್ತು. ಅಂಥವರು ಊಟಕ್ಕೆ ಎಷ್ಟು ಗಂಟೆಗೆ ಕೆಳಗಡೆ ಬರಬೇಕು ಎಂದು ಕೇಳಿಯೇ ಬಿಟ್ಟರು. ಮೊದಲು ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಿಡಿ, 9 ಗಂಟೆಗೆ ಕೆಳಗಡೆಗೆ ಹಾಲುಗೆ ಬನ್ನಿ ಎಂಬ ಉತ್ತರ ಬಂತು. ಎಲ್ಲರೂ ಮರುದಿನ ಬೆಳಿಗ್ಗೆಯ ತಯಾರಿ ಮಾಡಿಯೇ ಕೆಳಗೆ ಹಾಲುಗೆ ಬರೋಣ ಎನ್ನುತ್ತಾ ತಮ್ಮ ತಮ್ಮ ರೂಮುಗಳ ಕೀ ಪಡೆದು ನಂಬರ್ ಹುಡುಕುತ್ತಾ ಹೋದರು. ಪ್ರತಿ ವರ್ಷ ಹಿಮಾಲಯ

0: ಹಾಡಿದನೆಂದು ಎಲ್ಲ ಕಡಚು ತನ್ನ
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದೆ ತವಿಯ ರೂಪಕ್ ತಾಲ್ ತಬಲವಾದನ್ ಸುನ್ ರಹೆ ಥೆ
0: ಮಾತು ಕಲಾಕಾರಿಯೋ ದಂಡಿ
1: ಸುಬ್ರತೋ ಮನ್ನಾ ಆಜ್ ಆಪ್ಕೆ ಸಾಥ್ ಹಾರ್ಮೋನಿಯಂ ಪರ್ ಸಾಥ್ ದೇ ರಹೆ ಥೆ ಕಾಮಲಾಕ್ಷ ಮುಖೋಪಾಧ್ಯಾಯ ಯೆ ಹಮಾರೆ ಆಕಾಶವಾಣಿ ಕೆ ಕೋಲ್ಕತಾ ಕೇಂದ್ರ ಕಿ ಭೇಂಟ್ ಥಿ
0: ಇಲ್ಲಿ ಸೇವೆಯ
1: ರಾಗಂ ಚೌಬೀಸೋ ಘಂಟೆ ಸಾತೋ ದಿನ ಉಪಲಬ್ಧ Hindustani Shastriya Sangeet.
2: You were listening to a tabla recital in Chaptal, followed by Rupakta. Our artist was Shubrato Manna. Accompanying our artist on the harmonium was Komalakho Mukhopadhyay. This program was earlier recorded and produced in the studios of All India Radio Kolkata for Ragam 24-7 on DTH, anytime Indian music.
0: Banditu, banditu. ಒಂದು ಗಡಿ ಕೊನೆಯಲ್ಲೂ ಬಾಳದಾರಿಯಲ್ಲೊಂದು ಕೂಡುಕವಲು ಹೊಂದುವುದು ಬೇರಲ್ಲ

ಎಲೆ ಕಾಂಡ ಹಸುರುಗಳು ಹರಡಿ ಹಬ್ಬಿದರುಂಟು ಕಂಪನಲ್ಲ. ಮುಂದಿನ ಕವನದ ಶೀರ್ಷಿಕೆ ಅವನ ಮರೆತು. ಸುಳಿ ಪಾತ್ರೆಯಲ್ಲಿಳಿಸಿ ಹದ ಮಧುವ ಸೋಸಿಡುವ ಜೇನು ಝೇಂಕಾರದಲ್ಲಿ ನಿನ್ನ

ಮುಂದು ಕೂಡುವುದಕ್ಕೆ ಮುಂದುವರಿಸಿದರೆ ಸರಿಸಿ ಹಾರಿ ಮೇಲೇರಿ ಏರಿ ಏರಿ ಎತ್ತರೆತ್ತರಕ್ಕೂ ಉತ್ತರವಾಗಿ ಸಾರಿ ಸಾಧಿಸಿ ಹದ ಸಾಧನವಾಗಿಸಿ ಮದ ಅಡಗಿಸಿ

8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿತ್ತು. ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

0: ಚಿಕಿತ್ಸೆ ತುಂಬಾ ಪರಿಣಾಮಕಾರಿ ಅಂತಂದಾಗ ಇನ್ನೊಂದು ವಿಷಯ
1: ಇಪ್ಪುಡು ವಿನಂಡಿ ಶ್ರೀ ಭಾರ್ಗವಿ ಮಂಗಳ ಕೇಸಿಕೆ ರಾಗಂ ಮಿಶ್ರ ಚಾಪು ತಾಳಂ
2: ನೌ ಲಿಸನ್ ಟು ಶ್ರೀ ಭಾರ್ಗವಿ ಎನ್ ರಾಗ್ ಮಂಗಳ ಕಶಿಕಿ ಸೆಟ್ ಟು ಮಿಶ್ರ ಚಾಪು ತಾಳಂ.

0: ಇರತಕ್ಕಂತ ಚಿಹ್ನೆ ಒಂದು
1: ವ್ಯಕ್ತಿ. ಭಾರತೀಯ ಶಾಸ್ತ್ರೀಯ ಸಂಗೀತಾನ್ನಿ ಡಿಟಿಎಚ್ ಪೈ ನಿರಂತರ ಅಂದಿಸೇ ಚಾನೆಲ್ ರಾಗಂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಂಲೋ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಲು ವಿಂಟುನ್ನಾರು. ಗಾನಂ ಶ್ರೀಮತಿ ಅರುಂಧತಿ ಸರ್ಕಾರ್, ವಾದ್ಯ ಸಹಕಾರಂ ವಯಲಿನ್ ಪೈ ಶ್ರೀ ಮುಟ್ನೂರು ಶ್ರೀನಿವಾಸ ನರಸಿಂಹಮೂರ್ತಿ, ಮೃದಂಗಂ ಪೈ ಶ್ರೀ ವಂಕಾಯಲ ನರಸಿಂಹಂ. ಕಾರ್ಯಕ್ರಮಂಲೋ ಇಪ್ಪುಡು ವಿನಂದಿ ಹರಿಯುವ ಥೀಮ್ ಹೈಮವತಿ, ಹೇಮವತಿ ರಾಗಂ ರೂಪಕ ತಾಳಂ.
2: ಯು ಆರ್ ಲಿಸನಿಂಗ್ ಟು ರಾಗಂ 24/7 ಡಿಟಿಎಚ್ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್. ಯು ಆರ್ ಲಿಸನಿಂಗ್ ಟು ಕರ್ನಾಟಕ ಕ್ಲಾಸಿಕಲ್ ರೆಂಡಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಕೃತೀಸ್.

Thank you.

0: The accompaniment has been provided by Ismail the Dukhan on the tabla.
1: Akashwani Bengaluru. ಇದೀಗ ನಾಳೆ ನಮ್ಮ ನಿಲಯದಿಂದ ಮೂಡಿ ಬರಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ಬೆಳಗಿನ ಪ್ರಸಾರದಲ್ಲಿ 6:10 ದಸರಾ ಗೀತಾರಾಧನಾ ಪ್ರಾಯೋಜಕರು ಜಿಎಸ್ಎಸ್ಎಸ್ ಮೈಸೂರು. ಮೈಸೂರು ಕೇಂದ್ರದ ಕೊಡುಗೆ 6:30 ದಸರಾ ಚಿಂತನ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. 6:50 ರೈತರಿಗೆ ಸಲಹೆ. 7:15 ರೇಷ್ಮೆ ಸಿರಿ ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ಹಿಪ್ಪು ನೆರಳೆ ತೋಟದಲ್ಲಿ ಪೋಷಕಾಂಶಗಳ ನಿರ್ವಹಣೆ. ಭಾಗವಹಿಸುತ್ತಾರೆ ಮಧುಸೂದನ್ ವೈ. ರೇಷ್ಮೆ ವಿಸ್ತರಣಾಧಿಕಾರಿಗಳು

ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮೊದಲಿಗೆ ಸಣ್ಣ ಕಥೆ ಅಪರ್ಣಾಳ ಸಮರ್ಪಣೆ, ನಂತರ ಸ್ವರಚಿತ ಕವನ ವಾಚನ ಜ್ಯೋತಿ ಮಾರ್ಪಾಟಿ ಅವರಿಂದ. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಅರಿವಳಿಕೆ ದಿವಸದ ಸಂದರ್ಭದಲ್ಲಿ ಅನಸ್ತೇಷಿಯಾದ ಮಹತ್ವ ಹಾಗೂ ಉಪಯೋಗಗಳ ಕುರಿತು ಹಾಸನದ ಅರಿವಳಿಕೆ ತಜ್ಞ ವೈದ್ಯರಾದ ಡಾಕ್ಟರ್ ಎನ್ ವಿನಾಯಕ್, ಡಾಕ್ಟರ್ ರಶ್ಮಿ ಎಚ್ಡಿ ಹಾಗೂ ಅನುಪಮ ಎಂಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕುಗೂಡು ವಿ ಮಧುಸೂದನ. 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾಹಿತಿ ಶರಶ್ಚಂದ್ರ ರಾನಳ್ಳಿ ಅವರಿಂದ. ಪ್ರಸ್ತುತಿ ತಿಮ್ಮಪ್ಪ ಎಚ್ಗೌಡ, ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಜನಸೇವಾ ಸೇ ದೇಶ ಸೇವಾ ಕಾರ್ಯಕ್ರಮ ಸರಣಿಯಲ್ಲಿ ಹೊಸ ಕಾರ್ಮಿಕ ಕಾನೂನುಗಳು ಅಥವಾ ನ್ಯೂ ಲೇಬರ್ ಕೋರ್ಸ್ ಕುರಿತಾದ ಕಾರ್ಯಕ್ರಮ ಆಕಾಶವಾಣಿ ಸುದ್ದಿ ವಿಭಾಗದ ಕೊಡುಗೆ. 2:40

ಹತ್ತಕ್ಕೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ವಿಶ್ವೇಶ್ವರನ್ ಅವರಿಂದ ವೀಣಾವಾದನ, ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್ ಭಟ್ ಜಿ ಓಂಕಾರ್, 10:30 ಗೀತ ಚಿಂಗರಿ.

unless the person is interested in the class, cannot

0: ಶ್ರೋತೃ ಬಾಂಧವರಿಗೆಲ್ಲ ಪೂರ್ಣಿಮ ರಘುನಾಥ್ ಮಾಡಿದ ನಮಸ್ಕಾರಗಳು. ಶುಭರಾತ್ರಿ. ಜೈ
1: ಶ್ರೀ ಟಿವಿ. ಈ ಸಂಜೆ ಪ್ರಸಾರಗೊಳಿಸಲಿರುವ ಕಾರ್ಯಕ್ರಮ ನಮ್ಮ ಈ ವರ್ಷದ ಅತ್ಯಂತ ಮಹತ್ವದ ಕಾರ್ಯಕ್ರಮಗಳಲ್ಲಿ ಒಂದು. ಅದನ್ನು ಸಾಧನೆಗೊಳಿಸುವಾಗ ನಮಗೆ ವಿಶೇಷವಾದ ಹೆಮ್ಮೆಯಾಗ್ತದೆ. ಶ್ರೀಮತಿ ಮಂಜುಳಾ ನಾಯಕ್ ಅವರ ಜಗತ್ ಪ್ರಸಿದ್ಧ ಕಾದಂಬರಿ ದ ರಿವರ್ ಹ್ಯಾಸ್ ನೋ ಮೆಮರೀಸ್ ಆಧರಿಸಿದ ಕನ್ನಡ ಚಿತ್ರಪಟವೊಂದನ್ನು ನಾವು ತಮಗಾಗಿ ಪ್ರದರ್ಶಿಸಲಿದ್ದೇವೆ. ಮಂಜುಳಾ ನಾಯಕ್ ಕನ್ನಡದ ಸುಪ್ರಸಿದ್ಧ ಸಣ್ಣ ಕಥೆಗಳು ತಮಗೆಲ್ಲರಿಗೂ ವಿಷಯ. ಆದರೆ ಕಳೆದ ವರ್ಷ ಅವರು ಒಂದು ಹೊಸ ವಿಕ್ರಮವನ್ನು ಸಾಧಿಸಿ ಇಡೀ ಜಗತ್ತನ್ನೇ ದಂಗುಗೊಳಿಸಿಬಿಟ್ರು. ಹೌದು, ಇಡೀ ಜಗತ್ತನ್ನೇ. ಅದು ಎರಡು ಬೇರೆ ಬೇರೆ ರೀತಿಯಿಂದ. ಒಂದು ಸಣ್ಣ ಕಥೆಗಳ ಬದಲಾಗಿ ಒಂದು ಸುದೀರ್ಘವಾದ ಕಾದಂಬರಿಯನ್ನೇ ಬರೆದರು ಅನ್ನೋದಾದ್ರೆ, ಎರಡನೇದು ಅದನ್ನು ಕನ್ನಡದಲ್ಲಿ ಬರೆಯದೆ ಇಂಗ್ಲಿಷ್ನಲ್ಲಿ ಬರೆದರು ಅನ್ನೋದು. ಅವರ ಬ್ರಿಟಿಷ್ ಪ್ರಕಾಶಕರಿಂದ ಅವರಿಗೆ ಬಡವಾಗಿ ದೊರೆತ ಮಾನಧನದ ಮೊತ್ತವೇ ನಮ್ಮ ಇಡೀ ಸಾಹಿತ್ಯ ಕ್ಷೇತ್ರವನ್ನ ದಿಗ್ಭ್ರಮೆಗೊಳಿಸಿಬಿಡುತ್ತದೆ. ಆಮೇಲೆ ಆ ಕಾದಂಬರಿ ಕೂಡ ಜಗತ್ತಿನ ಎಲ್ಲ ದೇಶಗಳಲ್ಲಿ, ವಿಶೇಷತಃ ಇಂಗ್ಲೆಂಡ್ ಮತ್ತು ಅಮೆರಿಕ ಯುರೋಪ್ಗಳಲ್ಲಿ ಅಸಂಖ್ಯಾತ ಪ್ರತಿಗಳ ಮಾರಾಟದಿಂದ

0: ಅವರ ಅಭಿಮಾನಿಗಳನ್ನು ನಾವಂತೂ ನಂಬಿದ್ದೇವೆ ಮಿತ್ರರೇ. ಕರ್ನಾಟಕದಲ್ಲಿಯೇ ಕನ್ನಡದಲ್ಲಿಯೇ ಮೊದಲ ನುಡಿಗಳನ್ನು ಮಾತನಾಡಿ ಇದೀಗ ಇಂಗ್ಲಿಷ್ ಮುಖಾಂತರ ವಿಶ್ವ ಸಾಹಿತ್ಯದ ಮೇಲೆ ಸಾರ್ವಭೌಮತ್ವವನ್ನು ಸಾಧಿಸಲು ಹೊರಟಿರುವಂತಹ ಈ ಕನ್ನಡದ ಅತ್ಯಂತ ಪ್ರತಿಭಾಶಾಲಿಯನ್ನು ಸ್ವಾಗತಿಸಿ ಶ್ರೀಮತಿ ಮಂಜುಳಾ ನಾಯ್
1: ವಂದನೆಗಳು. ನಾನು ಮಂಜುಳಾ ನಾಯ್. ನಿಜವಾಗಿ ಹೇಳಬೇಕಾದ್ರೆ ದೈನಂದಿನ ಜೀವನದಲ್ಲಿ ನಾನು ಶ್ರೀಮತಿ ಮಂಜುಳಾ, ಆದರೆ ಲೇಖಕಿ ರೂಪದಲ್ಲಿ ಮಂಜುಳಾ ನಾಯಕಾಗಿ ಉಳಿದಿದ್ದೇನೆ. ಯಾಕಂತೀರ? ನಮ್ಮ ಬದುಕಿನ ಒಂದು ಮೂಲೆಯನ್ನಾದರೂ ನಾವು ನಮ್ಮ ಸ್ವಂತಿಕೆಗಾಗಿ ಸ್ವತಃ

ಇಂಗ್ಲಿಷ್ ಅಭ್ಯಾಸ, ಕನ್ನಡದ ಕೃಷಿ, ಈ ಜಂಟಿ ಓಟ ಹೇಗೆ ಸಾಧ್ಯ? ನಾನು ಕಾಡಿ ಹೋದಲ್ಲೆಲ್ಲ ಎಲ್ಲರೂ ಈ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಆದ್ರೆ ಸುದೈವದಿಂದ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಈ ಬಗ್ಗೆ ಒಳತೋಟ ಇರಲಿಲ್ಲ. ಯಾಕೆಂದ್ರೆ ನಮ್ಮ ಹಲವಾರು ಮಹತ್ವದ ಲೇಖಕರು ಇಂಗ್ಲಿಷ್

ಪ್ರಶ್ನೆಗಳನ್ನ ಎದುರಿಸ್ತಾ ಇರ್ತೇನೆ. ಆ ಪ್ರಶ್ನೆಗಳನ್ನ ಎತ್ಕೊಂಡು ನನಗಾದ ಮಟ್ಟಿಗೆ ಉತ್ತರ ಕೊಟ್ಟು ಸುಮ್ಮನೆ ಆಗ್ಬಿಡ್ತೇನೆ. ಲೇಖಕನಾದ ಅಷ್ಟನ್ನೇ ಮಾಡ್ಬೇಕು, ಬರೀಬೇಕು, ಬರೆದು ಸುಮ್ಮನೆ ಆಗ್ಬೇಕು ಅಲ್ವೇನು? ಮೊದಲನೇ ಪ್ರಶ್ನೆ, ಇಲ್ಲಿವರೆಗೆ ಕನ್ನಡದಲ್ಲಿ ಸಾಹಿತ್ಯ ಕೃಷಿ ಮಾಡಿದ ನಾನು ಈಗ ಒಮ್ಮಿಂದ ಮೇಲೆ ಇಂಗ್ಲಿಷ್ ಲೇಖನ ಆರಂಭ ಮಾಡಿದೆ, ನಾನು ನನ್ನನ್ನು ಕನ್ನಡ ಲೇಖಕಿ ಅಂತ ಎಣಿಸ್ತೇನೋ, ಇಂಗ್ಲಿಷ್ ಲೇಖಕಿ ಅಂತ ಪರಿಗಣಿಸ್ತೇನೋ, ನನ್ನ ವಾಚಿಕ ವರ್ಗ ಎಲ್ಲಿದ್ದು ಭಾರತದ್ದು ವಿದೇಶದ ಇತ್ಯಾದಿ ಇತ್ಯಾದಿ. ನಿಜ ಹೇಳಬೇಕು ಅಂದ್ರೆ ನಾನು ಇಂಗ್ಲಿಷ್ ನಲ್ಲಿ ಬರೆಯೋದ್ರಿಂದ ಇಷ್ಟೆಲ್ಲ ಜನರಿಗೆ ಇಷ್ಟೆಲ್ಲ ಹಿಂಸೆ ಆಗ್ತದೆ ಅಂತ ನಾನು ಮೊದಲೇ ಗೊತ್ತಿದ್ರೆ ನಾನು ತಪ್ಪನ್ನು ಮಾಡಲಿಕ್ಕೆ ಹೋಗ್ತೇನೆ. ಈಗ ನಾನು ಕನ್ನಡಕ್ಕೆ ಎರಡು ಬಂದೆ ಘಾತ ಮಾಡಿದೆ ಅನ್ನೋ ಆರೋಪವನ್ನ ಎದುರಿಸಬೇಕಾಗಿದೆ. ಇಷ್ಟು ಸರಳ ಮಾತು ನಮ್ಮ ಬುದ್ಧಿಜೀವಿಗಳಿಗೆ ಯಾಕೆ ಅರ್ಥ ಆಗುದಿಲ್ಲ ನನಗೂ ತಿಳಿಯೋದಿಲ್ಲ. ಕೆಲವರು ನಾನು ವಿದೇಶಿ ವಾಚಕರನ್ನ ಮನಸ್ಸಿನಿಟ್ಟುಕೊಂಡು ಕಾದಂಬರಿ ಬರೆದಿದ್ದೇನೆ ಅಂತ ಅಪಾದನೆ ಮಾಡಿದ್ದೆ. ನನ್ನ ಬ್ರಿಟಿಷ್ ಪ್ರಕಾಶಕರು ನನಗೆ ಏನಿದ್ರು ಗೊತ್ತದೇನು? ನಿನ್ನ ಕಾದಂಬರಿಯಲ್ಲಿ ನನಗೆ ಮೆಚ್ಚಿನ ಅಂಶ ಇದ್ರೆ ಭಾರತೀಯತೆ, ನಿನ್ನ ಬರವಣಿಗೆಯಲ್ಲಿ ಭಾರತೀಯ ಸೊಗಡು ಇದೆ, ನಿನ್ನ ವಾಸನೆ ಇದೆ. ಒಬ್ಬ ಪಂಡಿತರ ಹೇಳಿಕೆ ಪ್ರಕಾರ ಭಾರತೀಯ ಬರಹಗಾರ ತನ್ನ ಭಾವ ಪರಿಸರವನ್ನ ಇಂಗ್ಲಿಷ್ ನಲ್ಲಿ ಪ್ರಾಮಾಣಿಕವಾಗಿ ಮೂಡಿಸೋದೇ ಅಸಾಧ್ಯ. ಭಾರತೀಯ ಲೇಖಕರ ಮಟ್ಟಿಗೆ ಹೇಳೋದಾದ್ರೆ ಇಂಗ್ಲಿಷ್ ಒಂದು ಅಪ್ರಾಮಾಣಿಕ. ಕನ್ನಡದಲ್ಲಿ ಬರೆಯುವ ಲೇಖಕರಲ್ಲಿ ಎಷ್ಟು ಪ್ರಾಮಾಣಿಕತೆ ಇತ್ತದೆ ಅಂತ ಕೇಳ್ಬೋದು ಅಂದ್ರೆ, ಆದ್ರೆ

ಹಾಗೇನಾದ್ರೂ ಕೇಳಿಬಿಟ್ರೆ ಅದು ನಮ್ಮ ದ್ರೋಹಕ್ಕೆ ಸಾಕ್ಷಿ. ಏನೆಂದ್ರೆ ತಪ್ಪು ನಮ್ಮದೇ. ಒಬ್ಬ ಕನ್ನಡ ಲೇಖಕ ತನ್ನ ಬರವಣಿಗೆಯಿಂದ ಇಂಗ್ಲಿಷ್ ನಲ್ಲಿ ಯಶಸ್ವಿಯಾಗಿ ಬರೆಯುವ ಲೇಖಕರಷ್ಟು ಬೆಳೆಸೋದು ಅಸಾಧ್ಯ. ಟೀಕೆಯ ಮೂಲದಲ್ಲಿ ಇರೋದೇ ಈ ಇನ್ಸೆಕ್ಯೂರಿಟಿ. ನಾನು ಕನ್ನಡದಲ್ಲೇ ಬರೆದು ಬೆಳೆದದ್ದಾದ್ರಿಂದ ನನಗೆ ಆ ದುಗುಡ ಅರ್ಥ ಆಗ್ತದೆ, ಆ ಅಸೂಯೆ ಅರ್ಥ ಆಗ್ತದೆ. ಉದಾಹರಣೆಗೆ ಈ ನನ್ನ ಕಾದಂಬರಿಗಾಗಿ ನನಗೆ ಕೇವಲ ಮುಂಗಡವಾಗಿ ದೊರೆತ ರಾಯಲ್ಟಿ ಅಷ್ಟಿದ್ರೆ ನಾನು ನನ್ನ ನೌಕರಿಗೆ ರಾಜೀನಾಮೆ ಕೊಟ್ಟೆ, ಸ್ವತಂತ್ರ ಲೇಖಕಿಯಾದೆ. ಇಷ್ಟು ಸಾಕು. ನಾನು ಹೀಗೆ ಸದೃಢ ಪ್ರಕೃತಿಯ ಗಟ್ಟಿಮುಟ್ಟಾದ ಹೆಣ್ಣುಮಗಳು ಎಂದೂ ಬೇನೆಯಿಂದ ಬಳಲಿದವಳೇ ಅಲ್ಲ. ಕಾಲೇಜಲ್ಲಿ ಇದ್ದಾಗ ಲಾಂಗ್ ಜಂಪ್ ಚಾಂಪಿಯನ್ ಆಗಿದ್ದೆ ಅಂದಾಗ ಹಾಸಿಗೆ ಗಂಟಿ ನೆರಳಿದ ವ್ಯಕ್ತಿಯ ನೋವು ನಲಿವುಗಳನ್ನ ಇಷ್ಟು ಸೂಕ್ಷ್ಮವಾಗಿ ಚಿತ್ರಿಸುವುದು ನನಗೆ ಹೇಗೆ ಸಾಧ್ಯ ಆಯ್ತು? ಜೀವನಕ್ಕಾಗಿ ಹಸಿದಿದ್ದ ಒಬ್ಬ ಯುವತಿ ರೋಗಗ್ರಸ್ತಳಾಗಿ ಸಾವಿನತ್ತ ತೇಲಿ ಹೋಗುತ್ತಿರುವುದನ್ನ ಚಿತ್ರಿಸುವ ಸಂವೇದನೆಯ ಅನುಕಂಪೆ ಆ ಎಂಪದನಿ.

ಗ್ರಾಜುವಲ್ ಡಿಟೋರೇಷನ್ ಲೋವರ್ ಸ್ಪೈನ್ ಹಾಸಿಗೆ ಗಂಟಿಕೊಂಡೇ ಬಾಳ್ಬೇಕಾಗಿ ಬಂತು. ಆರು ವರ್ಷಗಳ ಹಿಂದೆ ನಾನೇ ಆರೈಕೆ ಮಾಡಿದೆ. ಕೊನೆಯ ಒಂದು ವರ್ಷ ಅಂತೂ ಅವಳ ಆರೋಗ್ಯ ಕುಗ್ಗಿ ಹೋಯ್ತು. ನಮಗೂ ಗೊತ್ತಿತ್ತು, ಅವಳಿಗೂ ಗೊತ್ತಿತ್ತು, ಅವಳೇ ನಮ್ಮ ಮಗುವ. ಅವಳ ಆರೈಕೆ ಮಾಡ್ತಿದ್ದೇನೆ ಅಂತ ನನಗೆ ಎಂದೂ ಅನಿಸ್ಲೇ ಇಲ್ಲ. ಅವಳ ಜೊತೆಗೆ ಸಾವಿನ ಅನಿವಾರ್ಯತೆಯನ್ನು ಎದುರಿಸುತ್ತ ಸಕಾಲ ನೋವಿನ ಸಹವಾಸದಲ್ಲಿ ನಾನು ಭಾಗಿಯಾದೆ. ಈ ಕಾದಂಬರಿ ಇರೋದೇ ಅವಳ ಬಗ್ಗೆ, ಅವಳು ಪಟ್ಟ ಯಾತನೆಯ ಬಗ್ಗೆ, ಬೀಳಿದ ಸಂತಸದ ಬಗ್ಗೆ. ಆಕೆ ಕಂಡಿದ್ದನ್ನ, ಬಯಸಿದ್ದನ್ನ, ಕನಸಲ್ಲಿ ಕಂಡದ್ದನ್ನ ಶಬ್ದಗಳಲ್ಲಿ ಮರಳಿ ಬದುಕುವ ಪ್ರಯತ್ನ ನನಗೆ. ಅವಳ ಸಾವಿನಿಂದ ಬಾಳಿನಲ್ಲಿ ಉಂಟಾದ ಕೊಳ್ಳನ್ನು ತುಂಬಿಕೊಳ್ಳುವ ಪ್ರಯತ್ನ ಇದು.

Thank you. ಈಗ ಕಿರುಚಾಡ್ಕೊಳ್ಳಿ ನೋಡೋಣ ಇನ್ನೇನ್ ಗದ್ಲ ಎಬ್ಬಿಸ್ತಾರ. ಊರ್ ಕಡೆ ಸಾಕಷ್ಟು ಬದುಕೆ ತಿಂದದ್ದ ಈಗ ನಾನು ವಾಪಸ್ ಎರಡು ಕೊಟ್ಟರೆ ತಪ್ಪೇನಿ.

0: ಏನಿದು ತಲೆ ಹರಟೆ ಏನಿದು ಹಲೋ ಹಲೋ ರಾಜಾ ಏ ರಾಜಾ ಕ್ಯಾಮ್ರಾ ಇನ್ನೂ ಆಫ್ ಆಗಿಲ್ಲೇನು ಟೆಲಿಫೋನ್ ಶುರು ಆಗಿಲ್ಲೇನು ಹಲೋ ಹಲೋ ರಾಜಾ ಏನಾದ್ರೂ ಟೆಕ್ನಿಕಲ್ ಸಮಸ್ಯೆ ಆಗಿದೆಯೇನು
1: ಟೆಕ್ನಿಕಲ್ ಸಮಸ್ಯೆ ಏನಿಲ್ಲ
0: ಛೇ ಟೇಪ್ ಇದು ಸಪ್ಪೊಂಡಿರ್ಬೇಕು ಏ ರಾಜಾ ರಾಜಾ ಹೆಲ್ಪ್ ಏ ರಾಜಾ

ಇತಿಹಾಸ ಸಮಾಜಶಾಸ್ತ್ರ ಏನೋ ಟಮಿ ತತ್ವಜ್ಞಾನ ಸಿಗಿತ್ತು ಆ ಜೀವ ಬದುಕಿಗಾಗಿ ಹಸಿದಿತ್ತು ಜೀವ ಕೈಗೆ ಬಂದದ್ನೆಲ್ಲ ಓದಿ ನುಂಗಿ ಅರಗಿಸ್ಕೊಂಡು ಮತ್ತೆ ಅನುಭವ ಪ್ರೋತ್ಸಾಹ ಸಿಕ್ಕಿದ್ರೆ ನಾನು ಅವ್ರಿಗೆ ಎಷ್ಟು ಪ್ರತಿಭಾಶಾಲಿ ಆಗ್ತಿದ್ನು ಏನು ಯಾರಿಗೂ ಗೊತ್ತು ಯಾಕೆ ನಾನು

0: ಕೌಂಟರ್ ಪಾಯಿಂಟ್ ಆಗಿ ಒಬ್ಬ ಮಂತ್ರಿನೂ ಬೇಕಾಗ್ತಾಳೆ. ಮಂತ್ರಿಕ ಅವಶ್ಯಕತೆ ಅದು.
1: अब आप सुनेंगे राग सारंग में मध्य लय ख्याल जो झपताल में निबद्ध है. बोल है ऊधो धन धन तुम बिहारी. द्रुत रचना तीन ताल में निबद्ध है. बोल है या रब में रचो. संगत कलाकार हैं तबले पर इस्माइल दुखान और सारंगी पर समद खान. Now listen to Raag Sarang. The accompaniment has been provided on the tabla by Ismail Dadduha and Samad Khan on the Sarangi.
0: Andre, nan kai seridu patra avulige baridittu. Adaroluga nan avanu hege sataayisthene, hege avanu baalanne asegolisibittene annodanna koolankashavagi vivarisidda. Alli tanaka avanige nannalli aasakti ide annode nanage gottidilla. Nanu nan friend ibru jothe hogi ಮೆಲೋಡ್ರಾಮಿಟಿಕ್ಕಾಗಿ ಪತ್ರ ಚೂರ್ ಚೂರ್ ಮಾಡಿ ಆ ತುಣುಕುಗಳನ್ನೆಲ್ಲ ಅವನ ತಲೆ ಮೇಲೆ ಸುರಿದು ಹೊರಟೋಗ್ಬಿಟ್ಲು. ಅನಿಸ್ತು, ಅಯ್ಯೋ ಮುಟ್ಟಾಳ, ನೀನು ತನ್ನನ್ನ ಪ್ರೇಮ ಕಲಾ ಪ್ರವೀಣ ಅಂತ ತಿಳ್ಕೊಂಡ ಹಾಗಿದೆ. ಆದ್ರೆ ಪ್ರತಿಯೊಬ್ಬ 14 ವರ್ಷದ ಹುಡುಗ ತಾನೇನೋ ಹೊಸದನ್ನ ಮಾಡ್ತಿದ್ದೀನಿ ಅಂತ ನಂಬಿ ಇದನ್ನೇ ಮಾಡ್ತಾನೆ. ಗೊತ್ತಿಲ್ಲೇನೋ ಅಂತ ಚೀಮಾರಿ ಹಾಕಿದೆ. ನಾನು ನೋಡ್ಬೇಕಾಗಿತ್ತು, ಕೆಂಪೇರಿ ಬೆವತ್ತು ತಪಂಡಿ ಆಗ್ಬಿಟ್ಟಿತ್ತು. ಆದ್ರೂ ನೀರ್ ಸಿಕ್ಕಿ ಅಂದ್ರೆ ಅವನ ಯುಕ್ತಿ ಯಶಸ್ವಿಯಾಯಿತು ಅಂತಾಯ್ತು. ಯುಕ್ತಿ ಯುಕ್ತಿ ಬಣ್ಣ ಅಂತ ಹೆಡ್ ತಂದು ಪ್ರದರ್ಶನ ಮಾಡಿದ ಮೇಲೆ ಆತ್ಮ ಗೌರವಿಸ್ಕೊಳ್ಳಿಕ್ಕೆ ಒಂದೇ ಹಾದಿ ಇತ್ತು. ನನ್ನ ಮದುವೆ ಆದ ನಾನು ಒಪ್ಪಿದೆ. ಆ ನಿನ್ನ ಗೆಳತಿ ನಂದು ನನ್ ಜೊತೆ ಮಾತೆ ನಿಲ್ಲಿಸ್ಬಿಟ್ಲು. ಹೆಸರು ಅವನ ಕಂಡ್ರೆ ಬಹಳ ಇಷ್ಟಪಡ್ತಾರೆ. ಅವರಿಬ್ಬರಲ್ಲಿ ಬಹಳ ಸಲಿಗೆ ಇತ್ತು. ಬಾಲಿನಿಗೆ ಪ್ರಮೋದ್ ಅಂದ್ರೆ ಪಂಚಪ್ರಾಣ, ಅವನಿಗೂ ಅವಳ ಬಗ್ಗೆ ಮಮತೆ ಇತ್ತು. ಅದರಿಂದ ಸ್ವಲ್ಪ ಕಿರಿಕಿರಿ ಆಗಿದೆಯೇನು? ಕಿರಿಕಿರಿ ಪುಣ್ಯ ಆಗ್ಬೇಕು. ಅವನು ಸಾಫ್ಟ್ವೇರ್ ಆಗ್ತಿ, ಇಡೀ ದಿವಸ ಮನೆಯಲ್ಲೇ ದುಡಿತಿದ್ದ. ಅಂತೂ ಮನೆ ಬಿಡೋ ಹಾಗಿದ್ದಿಲ್ಲ. ಅವರಿಬ್ರು ಸ್ವಭಾವ ಕೂಡಿ ಬರೆದಿದ್ರೆ ನನಗತಿ ಏನಾಗ್ತಿತ್ತು? ಆಗದ ಪ್ರಮೋದನು ಅಕ್ಕಪಕ್ಕದಲ್ಲಿ ಇಬ್ರು ಹೆಂಗಸರಿದ್ರೆ ಗೆಲುವಾಗಿ ಇರ್ತಾನ. ಅದಕ್ಕೆ ನಾನವನ ತಿರುಪತಿ ತಿಮ್ಮಪ್ಪ ಅಂತ ಕರಿತಿದ್ದೆ.
2: ಮುಂದಿನ ಬಗ್ಗೆ ಅಮ್ಮನ ಅನಿಸ್ತಿರ್ಬೇಕಲ್ಲ. ಕಾದಂಬರಿ ಯಶಸ್ಸು, ಕಾದಂಬರಿ ನನ್ನ ವ್ಯಕ್ತಿ ಚಿತ್ರ, ಇವತ್ತಿನ ಭಾಷಣದಲ್ಲಿ ನೀ ನಮಗೆ ಸಲ್ಲಿಸಿದ ಶ್ರೇಯಸ್ಸು.
0: ಇವತ್ತಿನ ಭಾಷಣ ಅದ್ರ ಸುದ್ದಿನೂ ತಲುಪ್ಲಿಕ್ಕಿಲ್ಲ, ಯಾಕಂದ್ರೆ ಈಗ ಅವ ಇಂಡಿಯಾದೊಳಗಿಲ್ಲ, ಅಮೆರಿಕೊಳಗದ.
2: ಅಮೆರಿಕಾದ ಯಾವಾಗ ಹೋದ?
0: ಒಂದು ವರ್ಷಕ್ಕೂ ಮೇಲಾಯ್ತು. ಈಗ ಲಾಸ್ ಏಂಜಲೀಸ್ ನಲ್ಲಿ

ಸಮಸ್ಯೆ ಮಾಡೋ ಅಧಿಕಾರ ಯಾರು ಕೊಟ್ಟು ನಿಂಗೆ? ನೀನು ಹಾಳಾಗಿದ್ದೀಯ, ಮುಖ ಮುಚ್ಕೊಂಡಾದ್ರೂ ಹೋಗ್ಬಾರ್ದೇನು? ಮಾಲಿನಿ ಬಗ್ಗೆ ಅಮೆರಿಕನ್ ಸಾಫ್ಟ್ವೇರ್ ಕಂಪನಿಯಿಂದ ಆಫರ್ ಸುದ್ದಿ ಕೇಳಿ ಮಾಲಿನಿ ಮೇಲ್ಮೇಲೆ ನಗ್ತಾ ಇದ್ರು. ಕಸ್ವಿಸಿ ಆಗಿದೆ.

0: ಅದರ ಜೊತೆಗೆ ಕೀರ್ತಿ ಸಂಪತ್ತು ಅದನ್ನ ತಾಳ್ಕೊಳ್ಳೋದವ್ರಿಗಾಗ್ಲಿಲ್ಲ, ಹೊರಟು ಹೋದ.
1: ಆದ್ರೆ ಅವನನ್ ಹಿಡಿದಿರ್ಲಿಕ್ಕೆ ಈಗ ಮನೆಯೊಳಗ ಮಾಲಿನೂ ಇರ್ಲಿಲ್ಲ ಅನ್ನು. ಅಂದ್ರೆ ಮಾಲಿನಿಯೇ ನಿಮ್ಮಿಬ್ಬರ ನಡುವಿನ ಕೊಂಡಿ ಆಗಿ ಬಂತ. ನಿನ್ನ ಯಶಸ್ಸನ್ನ ತಾಳಿಕಂದ್ರೆ ಪ್ರಮೋದ್ ಓಡಿ ಹೋದ ಅಂತ ನೀನೇನಂತಿ ಕರೆ. ಆದ್ರೆ ಬದಲಾಗಿ ಬಿಟ್ಟ ಮನೆ ಇರ್ಲಿಕ್ಕಂದ್ರೆ ಅವನ್ ಹೊರಟು ಹೋಗಿರ್ಬೋದೆ.
0: ಬದಲಾಗಿ ಬಿಟ್ಟ ಮನೆ ಅಂದ್ರೆ ಯಾವ ವರ್ತದಲ್ಲಿ ನೀನ್ ಹೇಳೋದು?
1: ಇಡೀ ದಿವಸ ಕಾಲೇಜ್ ಅಲ್ಲಿ ಇರ್ತಿದ್ದೆ.
0: ನಾನಲ್ಲಿ ದುಡಿತಿದ್ದೆ, ಚಕ್ಕಂದ ಮಾಡಕ್ ಹೋಗ್ತಿದ್ದಿಲ್ಲ. ಕೆಳಭಾಗದಲ್ಲಿ ನಿರ್ಜೋಳಾಗಿದ್ಲು, ಪ್ಯಾರಲೈಸ್. ದೈಹಿಕ ಸಂಬಂಧ ಸಾಧ್ಯನೇ ಇರಲಿಲ್ಲ.
1: ದೈಹಿಕ ಸಂಬಂಧ ಅಂದ್ರೆ ಏನು ಅಂಬೋದಲ್ಲ, ಬೇರೆ ಬೇರೆ ಜನರು ಬೇರೆ ಬೇರೆ ತರಹ ಅರ್ಥೈಸಬಹುದಲ್ಲ. ಆಕೆ ಸೌಂದರ್ಯ

ಧರಿಸುವಾಗ ಬಟ್ಟೆ ಬದಲಾಯಿಸುವಾಗ ನೀನು ಆಕೆಯ ಮೈಕಟ್ಟನ್ನ ನಿನ್ನ ಮೈಕಟ್ಟಿನ ಜೊತೆ ಧರಿಸಿಕೊಂಡಿರ್ತಿ ಬೇಕಲ್ಲ ಆಕೆಯನ್ನ ನಮ್ಮಿಂದ ದೂರ ಮುಖ ತಿರುಗಿಬಿಡ್ತಿದ್ಲು ನಾನು ಹೆಚ್ಚಾಗಿ ಆಕೆ ಪರಿಚಾರಕ್ಕೆ ಹೋಗ್ತಾನೆ ಇರಲಿಲ್ಲ ನನಗ ತ್ರಾಸ ಆಗ್ತಿತ್ತು ತಲೆ ಬಿಸಿ ಆಗ್ತಿತ್ತು ಆ ಬಿಸಿ ಇದ್ದಲ್ಲಿ ಈ ಕಾದಂಬರಿ ಮುತ್ತು ಪರಿ ಹುಟ್ಟಿ ಬಂತು ಅಂದ್ರೆ ಅವರಿಬ್ಬರ ನಡುವೆ ಏನ್ ನಡೀತಿತ್ತು ಬರೀ ಮಾತು ಆದ್ರೂ ಎಂತ ಮಾತು ಮುಂಚೆವಾಗ ತೆಗೆಯುವಾಗ ಕೀಲಿ ಕೈ ಸದ್ದಾದ್ರೆ ಸಾಕು ನಾನು ಒಳಗೆ ತಲುಪೋಷ್ಟರಲ್ಲಿ ಅದನ್ನು ಮೇಜಿಗೆ ಅಂಟಿಕೊಂಡಿರ್ತಿದ್ದ ಏಕಾಗ್ರಚಿತ್ತದಿಂದ ಕೆಲಸದಲ್ಲಿ ತೊಡಗಿರ್ತಿದ್ದ ಆಕೆ ತನ್ನ ಲ್ಯಾಪ್ಟಾಪ್ನಲ್ಲೋ ಪುಸ್ತಕದಲ್ಲೋ ಮುಗಿರ್ತಿದ್ದ ಎಷ್ಟೇ ಮಗ್ನಾಗಿದ್ರು ಕೂಡ ನನ್ನನ್ನು ಕಂಡು ಕೂಡಲೇ ತಪ್ಪಿರಲಿಲ್ಲ ಸದ್ದು ಮಾಡದೆ ಬಾಗಿಲು ಒಳಗೆ ಹೋದ್ರೆ ಉತ್ಸಾಹದಿಂದ ನಡೆ ಸಂಭಾಷಣೆ ನನ್ನ ಕಂಡು ಕೂಡಲೇ ಸ್ತಬ್ಧವಾಗಿ ಬಿಡ್ತಿತ್ತು ಆದ್ರೆ ಒಂದೇ ಗಳಿಗೆ ಮರುಕ್ಷಣಕ್ಕೆ ಮಾಲಿನಿ ನಿಂತ ಮಾತನ್ನ ನಿರಾಯಿಸವಾಗಿ ಮುಂದುವರೆಸಿ ನನ್ನನ್ನು ಅದರಲ್ಲಿ ಕೂಡಿಸ್ಕೊಂಡು ಬಿಡ್ತಾ ಇದ್ದೆ ಯಾವಾಗ್ಲೂ ಆಕೆನೆ ಪ್ರಮೋದ್ ಎಂದು ಇಂಥ ಜಾಣ ಕಲೀಲೇ ಇಲ್ಲ ಆದ್ರೆ ಏನ್ ಮಾಡ್ತಿದ್ರು ಒಂದಲ್ಲ ಎರಡಲ್ಲ

ಗಂಡ ಹೆಂಡರ ರಂಪ ನಡೀತದಲ್ಲ ಆ ತರ. ಆಕೆ ಮಾನವ ಸಂಸ್ಕೃತಿಗೆ ಶಬ್ದ ಇಷ್ಟು ಮಹತ್ವದ್ದು ಅಂತ ವಾದಿಸ್ತಿದ್ಲು. ಅವ ಇಲೆಕ್ಟ್ರಾನಿಕ್ ಪ್ರತಿಮೆ ಪರವಾಗಿ ಹಾಕಿಡ್ತಿದ್ದ. ಮನುಷ್ಯನ ಭೌತಿಕ ಪ್ರಗತಿಗೆ ಯಾವುದು ಪೂರಕ ಯಾವುದು ಹಾನಿಕಾರಿ ಅರೆಗೆ ಜಗಳಾಡುವಂತದೇನಿದೆ ಅಂತ ನಾನು ಸಹಜವಾಗಿ ಒಳಗೆ ಕಾಣಿಟ್ಟೆ. ಇಬ್ರು ಹೌಹಾರಿ ಬಿದ್ರು. ಕದ್ದು ನಡೆದ ಸಂಭವದಲ್ಲಿ ನಾನೆಲ್ಲಿ ಮುಗ್ಗಿ ಬಿಟ್ಟಿದ್ದೇನು ಅನ್ನೋ ಹೊತ್ತಿಗೆಲಾಗ

ಎಷ್ಟೋ ಸಲ ಅನಿಸಿದೆ ನನಗೆ ನನ್ನನ್ನು ಪ್ರೀತಿಸುತ್ತಿದ್ದ ಕೂಡ ಅವ ನನ್ನ ಸ್ಥಳದಲ್ಲಿ ಅವನನ್ನೇ ಕಲ್ಪಿಸಿಕೊಳ್ಳುತ್ತಿದ್ದ ನೀನು ಅಂತ. ಮತ್ತು ಅಂತ ಪಕ್ಕದ ಕೋಣೆಯಲ್ಲಿ ನಿನ್ನ ತಂಗಿ ನಿಮ್ಮ

जीवा मनुष्य मेचकोंडिद्दु ಕಾದಂಬರಿ ಬರೀಲಿಲ್ಲ, ನನ್ನ ತಂಗಿ ಮಾಲಿನಿ ಬರ, ಅದರಲ್ಲಿ ಪ್ರತಿಯೊಂದು ಶಬ್ದ ಅವಳದು. ಕೆಲವು ತಿಂಗಳ ಹಿಂದೆ ಒಮ್ಮಿಂದೊಮ್ಮೆ

0: ಆಗ ನನ್ನ ಪಾಡು ನನಗೆ. ಆಕೆ ಹೋದ ಮೇಲೆ ಅವಳ ಪೆಟ್ಟಿಗೆಯಲ್ಲಿ ಆ ಹಸ್ತಪ್ರತಿ ಸಿಕ್ತು. ತೆಗೆದು ನೋಡಿದೆ, ಊಟಿ ನೆಲ ಸಮಾಧಿ, ಕಣ್ಣು ಗುರುತಿಸುವ ಕೃತಿ, ನೀರು ಕೃತಿ. ನೀನು ಅಂತಹ ಕೃತಿಯನ್ನು ಬರೆಯಲಿಕ್ಕೆ ಬಯಸುವ ಮೂರ್ತ ತಂದ ಮಾತಾಗಿತ್ತು. ಮಾಣಿಕ್ಯ, ಸಾಂದ್ರತೆ, ಸೂಕ್ಷ್ಮ ಮಾನಸಿಕ ವಿಶ್ಲೇಷಣೆ, ಭಾವನೆಗಳ ಸಂಘರ್ಷ, ಅದರ ಜೊತೆಗೆ ಅಭಿರಿತ ಸ್ವಯಂ. ನಾನು ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿ ಹೋದೆ. ಅಲ್ಲಿ ಸಾಹಿತ್ಯಕ ಏಜೆಂಟ್ಗಳು ಯಾರೇ ತೆಗೆದು ಅದನ್ನು ಪ್ರತಿ ಕಳಿಸ್ಕೊಟ್ಟೆ. ಅವರಿಂದ ಉತ್ತರ ಬಂದಿತ್ತು ಅನ್ನೋ ಅಪೇಕ್ಷೆನೇ ಇರಲಿಲ್ಲ ನನಗೆ. ಆದ್ರೆ ಹಠಾತ್ತ ಬಂದು ಬಿಡ್ತು. ಖಲಾಸ್, ಯಾಕೆ ಏನಾಯ್ತು? ನಾನು ಪ್ರಮೋದನಿಗೆ ಪರಿಪರಿಯಾಗಿ ತಿಳಿಸಿ ಹೇಳಿದೆ, ಆದ್ರೆ ಅವ ಕಿವಿಗೊಡ್ಲಿಕ್ಕೆ ಸಿದ್ಧರಾಗಿರ್ಲಿಲ್ಲ. ನಾನು ಅಪರಾಧಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದ. ಆದ್ರೆ ನೀನು ಆ ಕಾದಂಬರಿ ಕತ್ತಿ ಅಂದ ಮೇಲೆ ಇಲ್ಲಿಲ್ಲ ಇಲ್ಲಿಲ್ಲ ಕಳುವು ಮಾಡ್ಲಿಲ್ಲ ನಾನು, ಇಲ್ಲ ಕಳುವು ಮಾಡ್ಲಿಲ್ಲ ನಾನು. ಮಾಲಿನಿಯ ಕಾದಂಬರಿ ಹಸ್ತಪ್ರತಿ ಮೇಲೆ ತನ್ನ ಹೆಸರನ್ನ ಎಂ ನಾಯಕ್ ಅಂತ ಬರೆದಿದ್ದೆ. ನಾನು ಆ ಪತ್ರಕ್ಕೆ ಮಂಜುಳಾ ನಾಯಕ್ ಅಂತ ಸಹಿ ಹಾಕಿದ್ದೆ. ನಾವಿಬ್ರು ಒಂದೇ ಅಂತ ಏಜೆಂಟ್ ತಿಳಿದುಕೊಂಡಿರ್ಬೇಕು. ಅವನು ಉತ್ತರ ಪ್ರಮೋದ್ ಕಂಪ್ಯೂಟರ್ ಬಂದ. ನಾನು ಕನ್ನಡ ಲೇಖಕಿ, ಎಲ್ಲಿಂದ ಕಂಪ್ಯೂಟರ್? ಪ್ರಮೋದ ಉತ್ತರನ ಪ್ರಿಂಟ್ ಮಾಡಿ ನನಗಾಗಿ ತೆಗೆಸಿಟ್ಟಿದ್ದ ನಮ್ಮ ಡೈನಿಂಗ್ ಟೇಬಲ್. ನಾನು ಇಷ್ಟು ಹೇಳ್ಕೊಂಡೆ ಹೆಸರಿನ ಗೊಂದಲಕ್ಕೆ ನಾನು ಜವಾಬ್ದಾರ ಅಲ್ಲ ಅಂತ. ಆದ್ರೆ ಅವನು ಕೇಳಿಕ್ವಲ್ಲ, ಒಪ್ಪಿಕೋ, ಕನ್ಫ್ಯೂಸ್ ಮಾಡು, ಮೊದಲಿನ ತಪ್ಪನ್ನು ಒಪ್ಕೋ ಅಂತ ರೇಗಾಡಿದ. ಎಂದೂ ಕೂಗಾಡಿರ್ಲಿಲ್ಲ, ಕೂಗಾಡಿದ. ಏನಂತ ಒಪ್ಕೊಳ್ಳೋದು, ಯಾರ ಹತ್ರ ಒಪ್ಕೊಳ್ಳೋದು? ಅವಳು ಸತ್ತು ಹೋಗಿದ್ದಾಳೆ ಗೊತ್ತಿಲ್ಲ ಅಂತ ನಾನು ಕೂಗಿದೆ.
1: ನೀನು ಮಂಜುಳಾ ನಾಯಕ್ ಅಂತ ಸಹಿ ಹಾಕ್ತೀನಿ, ನೀನು ಅವಳು ಅಂತ ಒಳ್ಳೆ ತಿಳ್ಕೊತಾನೆ. ಕನ್ನಡ ಸಣ್ಣ ಕತೆ ಇದ್ದಾಳೆ. ಅವಳು ತೀರ್ಕೊಂಡ ನಾನು ಅವಳ ಪೆಟ್ಟಿಗೆನ ತೆಗೆದು ನೋಡಿದೆ. ಬ್ಯಾಂಕ್ ಬಿಲ್ಲುಗಳನ್ನು ಬಿಟ್ಟರೆ ಏನೂ ಇರಲಿಲ್ಲ. ಉಳಿದ ಕಾಗದ ಪತ್ರಗಳೆಲ್ಲ ಕಣ್ಗಳು ಮಾಯ. ಅನ್ನಷ್ಟಕ್ಕೆ ತಾನೇ ಎಲ್ಲಿ ಹೋಗ್ತಾವು? ಪ್ರಮೋದನ ಆಫೀಸಿಗೆ ಹೋಡಿದೆ, ಅವನ ಡ್ರಾಯರ್ ತೆಗೆದು ನೋಡಿದೆ, ಅಲ್ಲೇ ಇದ್ದು ಕಾದಂಬರಿಯ ಪುಟಗಳನ್ನ ಪ್ರಿಂಟ್ ಮಾಡಿ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿತ್ತು. ಅವನು ಬಚ್ಚಿಟ್ಟಿದ್ದ, ಕಳೆದುಕೊಂಡು ಒಂಥರ ಪ್ರಯತ್ನ ಮಾಡಿದ್ದ. ಆದ್ರೆ ಆ ಚಾತುರಿ ಅವನಿಗೆ ಬಿಟ್ಟಿದ್ದೆ. ಆ ಕಾದಂಬರಿ ತನ್ನ ಡ್ರಾಯರ್ನಿಂದ ಮಾಯವಾಗಿದೆ ಅನ್ನೋದು

ಸರಳ ಸಂಭಾವಿತ ವ್ಯಕ್ತಿ ಆಗಿದ್ದೇನು ಅಥವಾ ನನ್ನಿಂದ ಮರೆ ಮಾಡಿದ ತನ್ನ ವ್ಯಕ್ತಿತ್ವದ ಹಲವಾರು ಫೈಲ್ಗಳನ್ನ ಆರ್ಕಿಂಗ್ ಮಾಡಿ ತೋರಿಸಿದ್ನೋ ಏನು? ಓದ್ತಿದ್ದ ಹಾಗೆ ಸಿಡಿಲು ಎರಗಿದ ಹಾಗೆ ನನಗೊಂದು ಮಾತು ಅರ್ಥ ಆಯ್ತು. ಆ ಹೆಳವೆಯನ್ನ ನಾನು ದ್ವೇಷಿಸ್ತಿದ್ದೆ, ಯಾವಾಗ್ಲೂ ದ್ವೇಷಿಸಿದ್ದೆ. ಆಕೆ ಹುಟ್ಟ ನನ್ನ ವೈರಿಯಾಗಿತ್ತು. ನಾನು ಆಕೆ ಆಯೋ ಹಾದಿಯನ್ನೇ ಕಾಯ್ತಿದ್ದೆ. ಅದೇ ಅದೇ ನನಗೆ ಹೊಟ್ಟೆ ಉರಿದಿತ್ತು. ಅದೇ ಕಾರಣಕ್ಕಾಗಿ ನನ್ನ ಹೊಟ್ಟೆ ಉರಿತಾ ಇತ್ತು. ಗೊತ್ತಿಲ್ಲವಂತ ನನ್ನ ಅಂತರಂಗವನ್ನ ಆಕೆ ಗುರುತಿಸಿದ್ರು. ಅದನ್ನು ಬೇಟೆಗಾರ್ತಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದ್ರು. ಕಣ್ಣು ಕುಕ್ಕುವ ಶೈಲಿಯಲ್ಲಿ ಬಣ್ಣಿಸಿದ್ರು. ನೀರನ್ನು ಅವಳ ಕೈಯೇ ಮೇಲಾಗಿತ್ತು. ಸತ್ತ ಮೇಲೂ ಚಿತೆಯ ಆಚೆಯಿಂದ ಮಾಲಿನಿ ಪ್ರಲೋಭನೆ ಹೊಡೆದಿದ್ಲು ಈ ಸುಂದರ ಕೃತಿಯನ್ನು ಹರಿದು ಹಾಕು ಸುಟ್ಟು ಬಿಡು ಅಂತ. ಆದ್ರೆ ಹಾಗ್ ಮಾಡಿದ್ರೆ ನಾನು ನನ್ನ ಕಣ್ಣಲ್ಲಿ ಕೀಳಾಗ್ತಿದ್ದೆ, ಶತ್ರುಳಾಗ್ತಿದ್ದೆ.

ಉದ್ದೇಶ ಆಗಿದ್ರೆ ಮುಗಿಸ್ಬಿಡ್ತೀನಿ.

ಅರ್ಥ. ನಾನು ಮಂಜುಳಾ ನಾಯಕ್ ಆಗಿ ನನ್ನ ಜೀವನವನ್ನು ಮುಂದುವರಿಸಬೇಕಾಗಿದೆ. ಆಫ್ಟರ್ ಆಲ್ ಮೈ ಸ್ಕೋರ್, ಬ್ಯಾಂಕ್ ಅಕೌಂಟ್ಸ್, ಪ್ರಾಪರ್ಟಿ ಅಂಡ್ ಫೈನಾನ್ಸಿಯಲ್ ಪೇಪರ್ಸ್ ಆಲ್ ಆರ್ ಇಂಟ್ಯಾಕ್ಟ್. ಆದರೆ ಕರೆ ಹೇಳಬೇಕಂದ್ರೆ ನಾನು ಮಾನಿನಿ ನಾಯಕ್, ನನ್ನ ಪ್ರತಿಭಾಶಾಲಿ ತಂಗಿ, ನನ್ನ ಗಂಡನನ್ನು ಪ್ರೀತಿಸಿದಾಕೆ, ಕನ್ನಡ ಬಲ್ಲಾಕೆ, ಇಂಗ್ಲಿಷ್ನಲ್ಲಿ ಬೆಸ್ಟ್ ಸೆಲ್ಲರ್ ಬರೆದಾಕೆ, ಇಂಗ್ಲಿಷ್ನಲ್ಲಿ ಬೆಸ್ಟ್ ಸೆಲ್ಲರ್.

0: ಮಂಜುಳಾ ನಾಯಕ್ ಹಾಗೂ ಬಿಂಬ ಕವಿತಾ ಕಾಶಪ್ಪನವರ ಸಂಗೀತ ಸಹಕಾರ ಶಫೀಕ್ ಖಾನ್ ಹಾಗೂ ಶ್ರೀಪಾದ ಹೆಗಡೆ ನಿರ್ದೇಶನ ಅನಿಲ್ ದೇಸಾಯಿ
1: ಅಗ್ಲಿ ಪ್ರಸ್ತುತಿ ಹೇ ರಾಗ ಕಾಫಿ ಕನ್ಹಾ ಇಸ್ಮೇ ಆಪ್ ಸುನೆಂಗೆ ತ್ರಿತಾಲ್ ಮೇ ನಿಬದ್ಧ ವಿಲಂಬಿತ ಖಯಾಲ್ ಬೋಲ್ ಹೇ ಲಾಗಿ ರೇ ಮದ್ ಪಿಯಾ
2: ವಿಶೇಷ ಸಂಗೀತ ಕಲಿಸಮ ರಾಗ
1: ಕಾಫಿ ಕನ್ಹಾ
2: ಪ್ರಸ್ತುತಿ ವಾದಿರಾಜ ನಿಂಬರ್ಗಿ ಹಾಗೂ ಶಫೀಕ್ ಖಾನ್ ಕೇಳಿ ಧ್ವನಿಶಿಲ್ಪ ಪ್ರಿಯ ಕೇಳುಗರೇ ಧ್ವನಿಶಿಲ್ಪ ಶ್ರೀ ಸಿಯು ಬೆಳಕಿಯವರ ಪರಿಪಣೆಯಲ್ಲಿ ಮೂಡಿ ಬಂದ ಈ ಕಾರ್ಯಕ್ರಮದ ರಚನೆ ಹಾಗೂ ನಿರ್ಮಾಣ ಶ್ರೀ ವಾದಿರಾಜ್ ನಿಂಬರ್ಗಿ ಹಾಗೂ ಶಫೀಕ್ ಖಾನ್.

誰が

ಧ್ವನಿ ಶಿಲ್ಪ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಪ್ರಸ್ತುತಿಸಿದವರು ವಾದಿರಾಜನ್ ಎಂಬರ್ಗೆ ಹಾಗೂ ಶಫೀಕ್ ಖಾನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರ.

0: ಪ್ರಕರಣದ ಕೊನೆ ಮತ್ತದಲ್ಲ ಅವರ ಜನರಿಗೆ ಆಗಿ ಅನ್ನೋದು ನಮ್ಮ ಈ ಭಾಗಗಳಲ್ಲಿ. ಆದರೆ ವಯಸ್ಸಾಗಿ ಇದು
1: ಶರತ್ಕಾಲ
0: ಇನ್ನು ಪ್ರಾರಂಭಿಸಿಯೇ ಬಿಡ ಶರತ್ ಯಾವಾಗಲೂ ಹೇಳ್ತಿದ್ದೆ.

ಕಣ್ಣಿನ ದೃಷ್ಟಿ ವ್ಯಕ್ತಿ ಸಂಗತಿಗಳ ಮೇಲೆ ಆಗೋಗಿರಬಾರ್ದು, ಅವುಗಳನ್ನ ಸೂಕ್ಷ್ಮವಾಗಿ ತೀಕ್ಷ್ಣವಾಗಿ ಗಮನಿಸಬೇಕು. ಆದರೆ ಅವುಗಳಲ್ಲಿ

ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ದಾರಿ ಅದಕ್ಕೆ ನಮ್ಮ ತಂದೆ ಅಂತ ಕರೆಯೋದು

ಒಂದು ಐಡಿಯಾ ನಮ್ಮ ತಾಯಿ ಹನ್ನೆರಡು ನಮ್ಮ ತಂದೆ ಮಾಡಿದ್ದ ನಮ್ಮ ತಾಯಿ ಮಾಡ್ಕೊಂಡು

0: ಅದೇ ಕಲ್ಯಾಣ ಕ್ಷೇತ್ರ ನಾನು ಎಲ್ಲಿ ಹೊರಗೆ ಹೋಗೋದು ಅವ್ರ ಸ್ವಲ್ಪನೇ ಇಷ್ಟ ಇಲ್ಲ ಎಲ್ಲಾದ್ರೂ ಆಚೆ ಹೋಗ್ಬೇಕು ಅಂದ್ರೆ
1: ಹೋಗಬಾರ್ದು ಅಂದ್ರೆ ಏನೀಗ

0: ಮುಂದಿನ ಬದುಕನ್ನ ಅವನ ನೆನಪುಗಳು ಹಾಳು ಮಾಡುವುದಕ್ಕೆ ಅವಕಾಶ ಕೊಡಬೇಡಿ.
1: ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ.

ಬಂದಾಗ ಆಕೆ ಕನ್ನಡ

ತುಂಬ ತೊಂದರೆ ಕೊಡ್ತಿದ್ದಾರೆ. ನನಗೆ ನಮ್ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕಾದ ವಿಚಾರಗಳು ಸಾರ್ವಜನಿಕ ಚರ್ಚೆಯ ವಸ್ತುವಾಗುವುದು ಸ್ವಲ್ಪವೂ ಇಷ್ಟವಿಲ್ಲ. ಸದ್ಯ ಆ ಪೊಲೀಸ್ ಹತ್ರ ಹೋದರೆ ನಿಮ್ಮ ಹತ್ರ ಬಂದಲ್ಲ ಅನ್ನೋದೇ ಸಮಾಧಾನ. ನನಗಂತೂ ಈ ಸುಮನೆ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಪಡೆಯುವಲ್ಲಿ ಅರ್ಥವೇ ಗಾಣಿಸಿಬಿಟ್ರೆ ಏನಂತೀರಿ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಸುಮಂತನನ್ನು ಖಂಡಿತ ಪತ್ತೆ ಹಚ್ಚೀನಿ ಅಂತ ನಾನು ನಂಬಿ. ಅದಕ್ಕೆ ಬೇಕಾದಷ್ಟು ಕಾರಣಗಳಿವೆ. ನಿಮ್ಮ ಮಾತಿಂದ ಎಷ್ಟೋ ಸಮಾಧಾನವಾಗ್ತೀನಿ. ಮಿಸ್ಟರ್ ಕಲ್ಯಾಣ್ ಶೇಖರ್, ನಿಮಗೊಂದು ವಿಷಯ ಗೊತ್ತಾ?

ಕೆಲವು ಕೆಳಭಾಗದಲ್ಲಿ ನಿಮ್ಮ ಪತ್ರ ಹೀಗೆ. ಈಗ ನೋಡಿ, ನೀವು ನನಗೆ ಟೈಪ್ ಮಾಡಿ ಕಳಿಸುವ ಈ ಪತ್ರವನ್ನೇ ನೋಡಿ. ಇದರಲ್ಲಿ ಸ ಅಕ್ಷರ ಸ್ವಲ್ಪ ಪಕ್ಕದಲ್ಲಿ ಕಂಡಿದೆ, ಮ ಸ್ವಲ್ಪ ಮಧ್ಯ, ಹೂ ಅಕ್ಷರದ ಕೊಂಬು ಮಧ್ಯದಲ್ಲಿ ಖಾಲಿಯಾಗಿದೆ. ಈ ಮೂರರ ಜೊತೆಗೆ ಇನ್ನೂ 14 ವೈಶಿಷ್ಟ್ಯಗಳು ನಿಮ್ಮ ಟೈಪ್ ರೈಟರ್ನಲ್ಲಿದೆ ಅಂತ ನಾನು ಗುರುತಿಸ್ತೀನಿ. ನಮ್ಮ ಆಫೀಸ್ನಲ್ಲಿ ಇರೋದು ಅದೊಂದೇ ಟೈಪ್ ರೈಟರ್, ನಮ್ಮ ವ್ಯವಹಾರವೆಲ್ಲ ಅದರ ಮೂಲಕವೇ. ಅದು ಸಾಕಷ್ಟು ಹಳೆಯದು ಆಗಿದೆ. ಆದರೆ ಈಗ ಅದೆಲ್ಲ ಯಾಕೆ ಎನ್ನುವುದು ಅರ್ಥ ಆಗ್ತಿಲ್ಲ. ನಿಮಗೆ ಇನ್ನೊಂದು ಬಹಳ ಮುಖ್ಯವಾದ ಕುತೂಹಲಕಾರಿಯಾದ ಸಂಗತಿ

ಹಿಂದೆ ನಾನು ಹೇಳಿದ ಉಳಿದ 14 ಲಕ್ಷಣಗಳು ಇದರಲ್ಲಿ ಇವೆ. ವಿಶ್ವಶರಣ್ ಇಂಥ

ಮೊದಲೇ ಕೃಷ್ಣ ರೋಟಿ ಬೆಂಕಿಗೆ ಯಾವ ಅನುಮಾನವೂ ಕಾರಣ ಹಾಗೆ ಮಾಡಿದ್ದೀರಿ.

ಮಾತು ಕೊಟ್ಟಿದ್ದಾರೆ. ಆದರೆ ನಾವು ಸ್ನೇಹಿತರಿಗೆ ಅದರ ಮೇಲೆ ಸಾಧ್ಯವಿಲ್ಲ, ಷರತ್ತಿಗೆ ಸಾಧ್ಯವಿಲ್ಲ ಅಂತ ರಾವ್ ಸಾಹೇಬರ ಅಭಿಪ್ರಾಯ.

0: ವ್ಯವಸ್ಥೆ ಕೊಡ್ಸ್ಬೇಕಾಗಲ್ವಾ? ಕೃಷಿ ಹೋಲ್ಡಿಂಗ್ ಒಳಗೆ ಆ ಕೆಲಸ ಮುಗಿಸ್ಬಿಡ್ಬಹುದು.
1: ಡಾಕ್ಟರ್,

गमन अड्डा

ಸಿಕ್ಕಿದ್ರೆ ಸುಳಿವು ಸಿಕ್ಕಿದ್ರೆ ಅವನು ವಾಪಸ್ ಮನೆಗೆ ಸೇರ್ತಿರ್ಲಿಲ್ಲ ಅಂದ್ರೆ ಪಾಪ ಎಂಥ ಒಳ್ಳೆ ಅವಕಾಶ ತಗೊಂಡಿದ್ದೀವಿ. ನನಗೆ ರಾವ್ ಸಾಹೇಬ್ ರಾಜಾರಾಯ ವಜ್ರದೇ ಯಾವ ರಾಜಾರಾಯರು ಯಾವ ವಜ್ರ ಯಾವ ವಜ್ರ ಅಂತ ನನಗೆಲ್ಲ ಗೊತ್ತು. ಒಂದೇ ಒಂದು ನನಗೆ ತಾನೇ ಗೊತ್ತಿದೆ. ನನ್ನ ಹತ್ರನೇ ತು

Cave number one. New rate.

0: ನಿಮ್ಮ ಜಾತಕ ಇದೆ
1: ಅರಂಗಿಸ ಎಲ್ ನರೇವಾಗ ಶಂಕರಿ ಶಂಕರು
0: ನಾನೇ
1: ಸಾವೇರಿ ರಾಗಂ ಆದಿ ತಾಳಂ
0: ನಿಮ್ಮ ಕಳ್ಳ ವ್ಯವಹಾರಗಳ ನಿಮ್ಮ ಅಪಾಯಕಾರಿ ಜೀವನದ ಪ್ರತಿಯೊಂದು ವಿವರಾನೂ ಇದೆ ನಿಮ್ಮನೆ ಸುಳ್ಳೇ ಬಿಡಬೇಡಿ

ತಿಳ್ಕೊಂಡಿದ್ದೀರ ಅಂದ್ರೆ ಮುಂದೆಲ್ಲ ಸರಿನಾ ರಾಮ ರಂತೆಲ್ಲ ನನ್ನ ಕೈಲಿದೆ ಆತಾಕ್ಕೂ ಅದೇನೋ ವಜ್ರ ಅಂದ್ರಲ್ಲ ಅದಕ್ಕೂ ಏನ್ ಸಂಬಂಧ ನೀವು ನನ್ನ ತಂಬಿ ಈ ವಜ್ರ ಕಟ್ಟಿರೋ ಬಗ್ಗೆ ಖಚಿತ ಸಾಕ್ಷಿ ಸಾಕ್ಷಿ ಏನರು ಪೇಜ್ ನಂಬರ್ 12 ನಿಮ್ಮನ್ನ ಆ ವಜ್ರ ಇಟ್ಟಿದ್ದ ಮ್ಯೂಸಿಯಂ ಗೆ ಕರ್ಕೊಂಡು ಹೋದ ಟ್ಯಾಕ್ಸಿಯವನ ವಿವರ ಪೇಜ್ 13 ಅಲ್ಲಿಂದ ಕರ್ಕೊಂಡು ಬಂದ ಟ್ಯಾಕ್ಸಿಯವನ ವಿಚಾರ ಪೇಜ್ 14 ಆ ವಜ್ರನ ಶತ್ರು ಸಲ್ಲ ಅಂದ ರಂಗಾಚಾರಿ ವಿಚಾರ ಸಿದ್ರಾಮ ಅದಕ್ಕೂ ಇಲ್ಲ ಇಲ್ಲ ಅದು ಕಲ್ಲ ಅದು ಅದು ಕಲ್ಲ ಎಲ್ಲ ಎಲ್ಲಾ ಕಾರ್ಯಗಳ ಮೇಲಿದೆ ಒಂದೇ ಒಂದು ಮಿಸ್ಟಿ ಅದೇ ಡೈಮಂಡ್ ಡೈಮಂಡ್ ಎಲ್ಲಿ ಇಲ್ಲ ಅದನ್ನು ಪತ್ತೆ ಮಾಡೋಕೆ ಸಾಧ್ಯವೇ ಇಲ್ಲ ಈಗ ಮಾಡಿರೋ ಅಪರಾಧಗಳಿಗೆ 14 ವರ್ಷ ಜೈಲು ಗ್ಯಾರಂಟಿ

ಬೀದಿ ಬಾಗಿಲು ಹೊರಗೆ ಒಬ್ಬ ಕದಿಮ ಕಾಯ್ತಾ ಕರೆಸಿದ್ದಾನೆ ಅಂತ ಹೇಳಿ ಅವನನ್ನು ಒಳಗೆ ಕರೆದೇನ್ ಮಾಡ್ತೀರಿ ಸರ್? ಡಾಕ್ಟರ್ ವಾಸನ್ ಅಂತ ನನ್ನ ಸ್ನೇಹಿತರು. ನಾನು ಹೇಳ್ತಾ ಇದ್ದೆ ಒಂದು ಭಾರಿ ಮೀನು ಸುಮಿಂಗಲ ನನ್ನ ಬಲೆಯಲ್ಲಿ ಬಿದ್ದಿದೆ ಅಂತ ನಿಮ್ಮನ್ನ ರಿವಾಲ್ವರ್ ಇಲ್ಲಿ ಉಪಯೋಗಿಸೋಲ್ಲ, ತುಂಬಾ ಶಬ್ದ ಮಾಡುತ್ತೆ. ಎದುರು ಹೇಳುವ

ನಾನು ಹೇಳ್ತೀನಿ, ಹೇಳ್ಕಳ ಏನು

ಜೀವಿತ

ಹೋಗ್ತಿರು ಬೆಡ್ರೂಮ್ ಹೋಗಿದಾನಲ್ಲ ಅವನಿಗೆ ನಾನು ಸ್ಥಿರ ಆಗಿ ಸ್ಥಿತಿ.

ಅದು ಬಾಂಬೆ ಅವನ ಡಮ್ಮಿ ಡಮ್ಮಿ ಅವನ ಸರ ಕ್ಯಾಪು ಗೌನು

ಮೊದಲು ಇಲ್ಲಿಂದ ಹೊರಗೆ ಹೋಗುವ ಒಂದು ಐಡಿಯಾ ವಜ್ರನ ಅವನು ವಶಕ್ಕೆ ವಸಿಸುತ್ತೆ ನಮ್ಮನ್ನು ಕುಳಿತಿರುವ ಒಂದು ಕೆಲಸ ಮಾಡಿ ವಜ್ರನ ವಸಿಸುತ್ತೆ ಅಂತ ಈ ಕುಟುಂಬ ಒಂದು ಸೃಷ್ಟಿ ಇನ್ಫಾರ್ಮೇಶನ್ ಕೊಡುತ್ತೆ.

अब हर भाई अंतर नहीं पर।

ಬಂದಿರೋದು ಆ ವಜ್ರದ ವಿಚಾರ ಕೇಳೋಕೆ ಏನಾಯ್ತು ಸ್ವಾಮಿ ಯಾರು.

ಅವಳನ್ನೇನು ಕೇಸ್ ಹಾಕಬಹುದಾ? ಅದೇ ತರಲೇ ನಿಮ್ಮದು ಎಲ್ಲರನ್ನು ಹಿಡಿದ ಮೇಲಂದ್ರೆ ಆ ಮಾತು ನನಗೆ ಯಾವಾಗಲೂ ಸ್ವಲ್ಪ ಮುಂದಾಲೋಚನೆ ತಗೋಟ. ಹೀಗೆ ಒಬ್ಬರು ವಜ್ರಾಮೆ ಕಳ್ಳರಿಂದ ತಗೊಂಡಿರ್ತ ಅನ್ನೋದಕ್ಕೆ ಮುಖ್ಯವಾದ ಸಾಕ್ಷಿ ಏನು? ಇನ್ನೇನು ಸಾಕ್ಷಿ ಇರುತ್ತೆ? ಅವರ ಹತ್ರ ಆ ವಜ್ರ ಇದ್ರೆ ಅದೇ ಅವ್ರು ಕಳ್ಳರಿಂದ ತಗೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ.

ಇದೆಯಂತೂ ನಂಬೇ ಇಲ್ಲ. ಊರಿಗೆ ಸೊಪ್ಪಿದೆ ನಿಮ್ಮ ಹತ್ರ ಬಂದಾಗ ನಾನು ಅದು ಅದು ನನ್ನ ಮೊದಲನೇ ತಪ್ಪು ಬರ್ತೀನಿ ಸ್ವಾಮಿ. ನಮಸ್ಕಾರ. ಒಂದು ನಿಮಿಷ.

ದಯವಿಟ್ಟು ನಾನು ಹೇಳಿದಾಗ ಮಾಡಿ ಸರ್. ಈ ಸುಂಟತನ ಶ್ರೇಷ್ಠ ನೆಂಚಿಕೊಂಡಿರುವ ಜಾಡ್ಯ ಅಂತ ಡಾಕ್ಟರ್ ಮಾಡಿದ್ದಾರೆ.

0: ನಿಮ್ಮನ್ನು ತುಂಬ ತಿರಸ್ಕಾರದಿಂದ ನೋಡಿಬಿಟ್ಟು ನಾನು ಅದಕ್ಕಾಗಿ ನನ್ನನ್ನು ಕ್ಷಮಿಸಿದೆ.
1: ಅದೆಲ್ಲ ದೊಡ್ಡ
0: ನಿಧಾನವಾಗಿ ನಿಮಗೆ

ಆರ್ಥಿಕ ಸಂಸ್ಥೆ ಸಾಂಸ್ಕೃತಿಕ ಕಥೆಗಳನ್ನು

ಆಕಾಶವಾಣಿ ಕಲಬುರಗಿ

0: ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ
1: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
0: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ
1: ಡಿಟಿಎಚ್ ಪ್ರಸಾರ ಸೇವೆ
0: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ

ಮಧುರ ಕಂಠ ಇರುವಂತ ಈಕೆ ಯಾರು ಅಂತ ಎಲ್ಲ ಕೇಳಿದ್ರು ಯೋಚಿಸ್ತಾ ಇರ್ಬೋದಲ್ಲ. ಇವತ್ತಿನ ಮಹಿಳಾ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇರೋ ನನ್ನ ಜೊತೆಗೆ ಆಲೂರು ತಾಲೂಕಿನ ಮರಸು ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯಿನಿ ಆಗಿರುವಂತ ಎಚ್ ವೇದಾವತಿ ಅವರು. ಟೀಚರ್ ಆಗಿ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಇವರು ರಂಗಭೂಮಿ ಪ್ರವೇಶಿಸಿದ್ದೇ ಒಂಥರ ವಿಶೇಷ, ಒಂದು ವಿಶಿಷ್ಟ ಅನುಭವ ಅಂತ ಹೇಳ್ಬಹುದು. ಅದು ಏನು ಅನ್ನೋದ್ರ ಬಗ್ಗೆ ಅವರಿಂದಾನೇ ನಾವು ಕೇಳಬೇಕು. ಮಧುರ ಕಂಠ ವೇದಾವತಿ ಅವರಿಗೆ ದೈವದತ್ತ ಕೊಡ, ಆದ್ರೆ ಆ ಕಂಠದ ಪೋಷಣೆ ಶ್ರುತಿ ತಾಳ ಜ್ಞಾನ ಸಿಕ್ಕಿದ್ದು ಇವರು ಓದ್ತಾ ಇರುವಾಗ ಇವರ ಶಾಲಾ ಕಾಲೇಜಿನ ಸಂಗೀತದ ಶಿಕ್ಷಕರಿಂದ. ವೃತ್ತಿಯಲ್ಲಿ ವೇದಾವತಿ ಅವರು ಉಪಾಧ್ಯಾಯಿನಿ, ಪ್ರವೃತ್ತಿಯಲ್ಲಿ ರಂಗ ಕಲಾವಿದೆ. ಈ ಉಪಾಧ್ಯಾಯ ವೃತ್ತಿಯಿಂದ ರಂಗ ಪ್ರವೃತ್ತಿಯ ಕಡೆಗೆ ಇವರ ಪಯಣ ಹೇಗಿದೆ, ರಂಗಭೂಮಿಯ ಅನುಭವ ಏನು, ಇಲ್ಲದರ ಬಗ್ಗೆ ನಾವು ವೇದಾವತಿ ಅವರ ಜೊತೆನೆ ಇವತ್ತು ಮಾತಾಡ್ತಾ ಹೋಗೋಣ. ಹಾಗೆ ಅವರ ಈ ಮಧುರ ಕಂಠದಲ್ಲಿ ಕೆಲವೊಂದು ರಂಗ ಗೀತೆಗಳನ್ನು ಕೂಡ ಕೇಳ್ತಾ ಹೋಗೋಣ. ನಮಸ್ಕಾರ.

0: ಒಂದರಿಂದ ನಾಲ್ಕನೇ ತರಗತಿ ಆಲೂರು ತಾಲೂಕು ಎನ್ಎಚ್ಪಿಎಸ್
1: ಶಾಸ್ತ್ರೀಯ ಸಂಗೀತ ಅಂತ,
0: ಐದರಿಂದ ಏಳನೇ ತರಗತಿ ಎಂಎಚ್ಪಿಎಸ್
1: ಅಭಿಜಿತ್ ರಾಯ್ ಚೌಧರಿ,
0: ಹೈಸ್ಕೂಲ್ ಮತ್ತೆ ಪಿಯುಸಿ ಎಲ್ಲ
1: ಆಲೂರು,
0: ನಂತರ
1: ಬಿಎ
0: ಶಿಕ್ಷಣ
1: ಮುಂದುವರಿಸಿ ಅರುಣ್ ಕುಮಾರ್
0: ಆದ್ಮೇಲೆ
1: ಹಿಂದೂಸ್ತಾನಿ
0: ಸ್ವಲ್ಪ
1: ಮಕ್ಕಳಿಗೆ ರಾಯ್ ಚೌಧರಿ ಹೇಳ್ಕೊಂಡು ರಾಮ್ ನಟ ಭೈರವ್ ವಿಲಂಬಿತ ಬಂದಿಶ್ ಆರ್ ಬೇಸ್ಡ್ ಆನ್ ತೀಂತಾ ಅಕಾಂಪನಿಂಗ್ ಹಿಮ್ ಆನ್
0: ಮಂಗಳೂರು ಬಲ್ಮಾಟ
1: ಅರುಣ್ ಕುಮಾರ್ ಭಟ್
0: ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ. ಮತ್ತೆ ಅಲ್ಲಿ ನನಗೆ ಸ್ವಲ್ಪ ಈ ನನ್ನ ಸಂಗೀತಕ್ಕೆ ಅಂದ್ರೆ ಹಾಡ್ತಾ ಇದ್ದೆ, ನಾನು ಸಂಗೀತ ಏನು ಕಲ್ತಿರ್ಲಿಲ್ಲ, ಆದ್ರೆ ನನ್ನಲ್ಲಿರೋ ಒಂದು ಈ ಹಾಡಿನ ಒಂದು ಪ್ರತಿಭೆಯನ್ನ ಗುರುತಿಸಿ ಟೀಚರು ಒಂದು ಕಾಂಪಿಟೇಷನ್ಗಳಲ್ಲೆಲ್ಲ ನನ್ನನ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ರು, ನಿನಗೆ ಕಂಠ ಇದೆ ಹಾಡು ಅಂತೇಳಿ. ಆಮೇಲೆ ಜೊತೆಗೆ ಸಂಗೀತ ಕಲಿ ಅಂತ ಹೇಳಂದ್ರು, ಆದ್ರೆ ಆ ಸಂಗೀತ ಕಲಿ ಅಂತ ಇದು ಸ್ಥಿತಿ ಲವಾಗಿರ್ಲಿಲ್ಲ. ಆಮೇಲೆ ಅಲ್ಲಿ ಟಿ ಸಿ ಎಚ್ ಮುಗಿಸಿ ಬಂದ್ಮೇಲೆ ಜಾಬ್ ಆಯ್ತು,
1: ಟೀಚರ್
0: ಆಗಿ ಕೆಲಸ ಸಿಕ್ತು ಮರ್ಸು ಶಾಲೆನಲ್ಲಿ. ಆಮೇಲೆ ಸ್ವಲ್ಪ ಹೀಗೆ ಅದನ್ನ ಈ ಸಂಗೀತವನ್ನು ಹವ್ಯಾಸವಾಗಿ ಹಾಡ್ತಾ ಹಾಡ್ತಾ ಹಾಗೆ ಇದ್ ಮಾಡ್ಕೊಂಡ್ರು.
2: ಅಲ್ಲ, ನಿಮ್ ಮನೆಯಲ್ಲಿ ಇಷ್ಟು ವಿದ್ಯಾಭ್ಯಾಸ ನೀವು ಮಾಡೋಗು ನಿಮ್ಗೆ ವೈವಾಹಿಕ ಜೀವನಕ್ಕೆ ಹೋಗದೆ ಇದ್ದ ಹಾಗೆ ಬ್ರೇಕ್ ಕೊಟ್ಟಿದ್ರ ಪರವಾಗಿಲ್ವಾ?
0: ಮದ್ವೆ ಮಾಡಿದ್ರು, ಟಿ ಸಿ ಎಚ್ ಮುಗಿಸಿ ಬಂದ ತಕ್ಷಣನೇ ಕೆಲ್ಸಕ್ಕಿರ್ಲಿಲ್ಲ ಅವಾಗಿನ್ನು, ಟಿ ಸಿ ಎಚ್ ಮುಗಿಸಿ ಬಂದ್ಮೇಲೆ ಮದ್ವೆ ಮಾಡಿದ್ರು.
2: ಇಷ್ಟು ಮಟ್ಟಿಗೆ ಓದಿಸಿದ್ರು ನಿಮ್ ತಂದೆ ತಾಯಿ, ವಿದ್ಯೆಗೆ ಪ್ರಾಧಾನ್ಯತೆ ಕೊಟ್ಟರು.
0: ಹೌದು, ತುಂಬಾ ಬಡತನ ಆಯ್ತು, ಆ ಬಡತನದಲ್ಲಿವೆ ನಮ್ಮ ತಂದೆ ತಾಯಿ ಮಕ್ಳಿಗೆ ಎಜುಕೇಶನ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನ ಓದಿಸಿದ್ರು. ನಾವೊಂದು ಈ ಸ್ಥಾನಕ್ಕೆ ಬಂದಿದೀವಿ ಅಂತ ಅಂದ್ರೆ ಅದಕ್ಕೆ ನಮ್ಮ ತಂದೆ ತಾಯಿನೇ. ಮತ್ತೆ ಎಲ್ಲ ಪ್ರೋತ್ಸಾಹ ಇದಕ್ಕೆಲ್ಲ ಹಾಡಿಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದು, ಮತ್ತೆ ಇಂಥ ಒಂದು ರಂಗಭೂಮಿನಲ್ಲಿ ಒಂದು ನನ್ನ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋ ಮಾಡಿದ್ದೆಲ್ಲ ನಮ್ಮ ಯಜಮಾನರು.
2: ಈಗ ಮದ್ವೆ ಆದ್ರಿ, ಮದ್ವೆ ಆದ್ಮೇಲೆ ಕೆಲಸ ಸಿಕ್ಕಿದ್ದು?
0: ಹೌದು,
2: ಗಂಡನ ಮನೆಯವರು ಇದ್ದಿದ್ದು ಮತ್ತೆ ನಿಮ್ ಕೆಲಸ ಸಿಕ್ಕಿದ್ದು ಜಾಗ ಒಂದೇ ಆಗಿತ್ತ?
0: ಇಲ್ಲ, ಗಂಡನ ಮನೆ ನಂಜನೂರು, ಅವರು ಇಲ್ಲಿ ಜಾಬ್ ಅಲ್ಲಿ ಇದ್ರು, ಅವರು ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು.
2: ಎಲ್ಲಿ?
0: ಹಂಚೂರು ಒಂದು ಹೈಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು ವಿಜ್ಞಾನ ಶಿಕ್ಷಕರಾಗಿದ್ರು. ಆಮೇಲೆ ಅದು ಅಣ್ಣನಿಗೆ ಪರಿಚಯ ಆಗಿ ಅವ್ರ ಕಡೆಯಿಂದ ಒಂದ್ ವಿಶೇಷ ಅಂದ್ರೆ, ನಾನು ಅವರ ಮುಖಾನು ನೋಡಲಿಲ್ಲ, ಅವರು ನನ್ನ ಮುಖಾನು ನೋಡಿರ್ಲಿಲ್ಲ. ಅಣ್ಣನ ಕಡೆಯಿಂದ ಈಗ ಇವ್ರ ತಂಗಿ ಟಿ ಸಿ ಎಚ್ ಮಾಡಿದಾರಂತೆ, ಮನೇಲಿ ಇದಾರಂತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಆ ಒಂದು ಇದರಿಂದ ಅಣ್ಣನ ಕಡೆಯಿಂದ ಮದುವೆ ಪ್ರಸ್ತಾಪ. ನಿಮ್ ತಂಗಿ ಹೇಗೆ ಇದ್ರು ನನ್ನ ಮದ್ವೆ ಆಗ್ನಿ ಅನ್ನೋ ತರದಲ್ಲಿ ಅವರು ಅದು ಮದ್ವೆ ಹಾಕ್ಬೇಕಾದ್ರೆ ಏನು ಹೆಣ್ಣು ನೋಡೋ ಶಾಸ್ತ್ರ ಅದು ಇದು ಎಲ್ಲ ಇರುತ್ತೆ, ಆದ್ರೆ ಆ ರೀತಿ ಅವರು ನಮ್ಮ ಯಜಮಾನರ ಆ ರೀತಿ ಏನು ಕೇಳಿಲ್ವಂತೆ.
2: ಅವ್ರಿಗೆ ವಿದ್ಯೆ ಮುಖ್ಯ,
0: ವಿದ್ಯೆ ಜೊತೆಗೆ ನಮ್ಮ ಅಣ್ಣನ ಮಾತುಗಳು ಅವರಿಗೆ ತುಂಬಾ ಇಂಪ್ರೆಸ್ ಆಗ್ತಿದ್ದು ಅಂತ. ಅವರು ಟೀಚರ್ ಆಗಿದ್ರು ಅಣ್ಣನು, ಅವರ ಮಾತುಗಳು ಇಂಪ್ರೆಸ್ ಆಗ್ತಿದ್ದಾಗ ಅವ್ರ ತಂಗಿನೂ ಹೀಗೆ ಇರ್ಬೋದು ಅನ್ನೋ ಒಂದು ಉದ್ದೇಶದಿಂದ, ಅವ್ರ ಕೆಲಸದಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಿಮ್ ತಂಗಿ ನನಗೆ ಮದುವೆ ಮಾಡಿಕೊಡಿ, ನೀವು ನನ್ನ ತಂಗಿನೇ ನೋಡಿಲ್ವಲ್ಲ, ನಾನು ನೀವು ನನಗೆ ಇಷ್ಟ ಆದ್ರಿ, ಹಾಗಾಗಿ ನಿಮ್ ತಂಗಿನೂ ನನಗೆ ಇಷ್ಟ ಆಗ್ತಾರೆ ಅಂತ ಹೇಳಿ ಅವ್ರ ಕಡೆಯಿಂದ ಅವ್ರ ಮನೆಯವರು ಯಾರು ನೋಡ್ಲಿಲ್ಲ ಡೈರೆಕ್ಟ್
2: ಮದ್ವೆ.
0: ಮದ್ವೆನಲ್ಲಿ
2: ಗಂಡ ಹೆಂಡತಿ ಒಬ್ಬರ ಮುಖ ಒಬ್ಬರು ನೋಡಿದ್ರಿ,
0: ಅದಕ್ಕೆ ನಿಜ ಮೇಡಮ್. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಇನ್ನೇನು ಮಕ್ಕಳು ಮತ್ತೆ ಕೆಲಸ, ಅದೇ ಕೆಲಸ, ಇನ್ನು ಶಾಲೆಗೆ ಹೋಗ್ಬೇಕು, ಇಲ್ಲಿ ಮಕ್ಕಳು ನೋಡ್ಕೋಬೇಕು, ಸಂಸಾರ ನೋಡ್ಕೋಬೇಕು. ಜೊತೆಗೆ ಇದ್ರದ್ದು ಹಾಡಿಂದು ನನಗೆ ತುಂಬಾ ಇಷ್ಟ ಇತ್ತು, ಮನೇಲೇ ರೇಡಿಯೋ ಹಾಕ್ತಾಗ ದುಡಿಯ ಪ್ರಕಾರ ಹಾಕೊಂಡು ಕೇಳ್ಕೊಂಡು ಇದು ಮಾಡ್ತಾ ಇದ್ದು, ಬೇರೆ ಕಡೆ ಎಲ್ಲಿ ಹೋಗ್ತಾ ಇರ್ಲಿಲ್ಲ.
2: ಏನೇನು ಕಲ್ತ್ರಿ ಆತರ ರೇಡಿಯೋ ಕೇಳಿ?
0: ರೇಡಿಯೋ ಕೇಳಿ ಅಂದಾಗ ಈ ಹಾಡುಗಳೆಲ್ಲ, ಈಗ ಓಲ್ಡ್ ಸಾಂಗ್ಗಳು, ಓಲ್ಡ್ ಸಾಂಗ್ಗಳು ಅಂದ್ರೆ ತುಂಬಾ ಇಷ್ಟ.
2: ಚಿತ್ರಗೀತೆಗಳು,
0: ಓಲ್ಡ್ ಕನ್ನಡ ಚಿತ್ರಗೀತೆಗಳಿದ್ದಾವೆ, ಆ ಚಿತ್ರಗಳ ಗೀತೆಗಳಂದ್ರೆ ತುಂಬಾ ಇಷ್ಟ. ಅದನ್ನೇ ಕೇಳ್ತಾ ಕೇಳ್ತಾ ಕೇಳ್ತಾ ಹಾಗೆ ಅಭ್ಯಾಸ ಮಾಡ್ತಾ, ಜೊತೆ ಭಾವಗೀತೆಗಳು, ಜನಪದ ಗೀತೆ.
2: ಯಾವ ಹಾಡು ಇಷ್ಟ ಆಗ್ತಿತ್ತು ಅವಾಗ?
0: ಎಲ್ಲ ಹಾಡುಗಳು, ಚಿತ್ರಗೀತೆಗಳಂದ್ರೆ ಇದ್ರು ಹಳೆಯ ಚಿತ್ರಗೀತೆ ಅಂದ್ರೆ ಎಲ್ಲರೂ ಇಷ್ಟ ಆಗ್ತಿತ್ತು. ಆ ಹಾಡುಗಳನ್ನೇ ನನಗೆ ಇನ್ಸ್ಪಿರೇಷನ್ ಹಾಡೋದಕ್ಕೆ.
2: ಮಕ್ಕಳಿಗೆ ಸ್ಕೂಲಲ್ಲಿ ಸಂಗೀತ ಹೇಳ್ಕೊಡೋದು ಆತರ ಏನಾದ್ರು ಮಾಡ್ತಿದ್ರು?
0: ಹೌದು ಮೇಡಮ್, ಇವಾಗ
2: ನೀವು ಇಂಗ್ಲಿಷ್ ಟೀಚರು, ಅದ್ರ ಜೊತೆಗೆ ಸಂಗೀತನ ಹೇಳ್ಕೊಡ್ತಿದ್ರು?
0: ಹೌದು, ಈಗ ನಮ್ಮ ಶಿಕ್ಷಣ ಇಲಾಖೆಯಿಂದ ಪ್ರತಿಭಾ ಕಾರಂಜಿ ಅಂತ ಎಲ್ಲ ಅಂತಾರಲ್ಲ, ಜೊತೆಗಿನ ದಿನಾಚರಣೆಗಳು, ಸ್ವಾತಂತ್ರ್ಯ ದಿನಾಚರಣೆ ಅಂತವಕ್ಕೆಲ್ಲ ಮಕ್ಕಳಿಗೆ ನಾವು ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿಸ್ಬೇಕು. ಈ ಪ್ರತಿಭಾ ಕಾರಂಜಿನಲ್ಲಿ ತುಂಬಾ ಮಕ್ಕಳಿಗೆ ಹೇಳ್ಕೊಡೋದು, ತುಂಬಾ ಎಲ್ಲ ತರದ ಆಕ್ಟಿವಿಟೀಸ್ ಇರುತ್ತೆ. ಅದರಲ್ಲಿ ಒಬ್ಳು ಹುಡುಗಿ ದಿವ್ಯ ಅಂತೇಳಿ, ಅವಳಿಗೊಂದು ಹಾಡನ್ನು ಹೇಳ್ಕೊಟ್ಟಿದ್ದೆ.

0: ಅವಳು ರಾಜ್ಯ ಮಟ್ಟಕ್ಕೆ ಹೋಗಿದ್ಲು. ಅವಳು ಪಾಪ ಸಂಗೀತ ಕಲ್ತಿರ್ಲಿಲ್ಲ, ಆದ್ರೂ ಈ ರೀತಿನಲ್ಲಿ ಅವಳು ಮನೆಯಲ್ಲಿ ಅಭ್ಯಾಸ ಮಾಡ್ತಾಳೆ. ಸ್ವಲ್ಪ ಅವಳಿಗೆ ಪುಷ್ ಮಾಡಿದ್ರೆ, ಪೋಷಣೆ ಮಾಡಿದ್ರೆ, ಏನಾದ್ರೂ ಒಂಚೂರು ಹೇಳ್ಕೊಟ್ರೆ ಅವಳು ಮುಂದೆ ಏನಕ್ಕಾದ್ರು ಹೋಗ್ತಾಳೆ ಅಂತ ಹೇಳಿ ಈ ಹಾಡನ್ನ ಹೇಳ್ಕೊಟ್ಟಿದ್ದೆ. ಅದು ನಾನು ಅನ್ಕೊಂಡಂಗೆ ಅವಳು ರಾಜ್ಯ ಮಟ್ಟದವರೆಗೂ ಒಂದು ಖುಷಿ.
1: ನಿಮ್ಗೆ ತುಂಬಾ ಸಂತೋಷ,
0: ತುಂಬಾ ಖುಷಿ ಆಯ್ತು.
1: ಒಂಥರ ನಿಮ್ಮ ಸಾಧನೆಯನ್ನ ಅವಳಲ್ಲಿ ನೋಡ್ತಾ ಇದ್ದೀವಿ.
0: ನಮ್ಗಂತೂ ಅದನ್ನ ಮಾಡಕ್ ಆಗ್ಲಿಲ್ಲ, ಅದನ್ನ ಮಕ್ಕಳಲ್ಲಿ ಕಾಣ್ಬೇಕು ಅನ್ನೋದು
1: ಅದು ಮುಖ್ಯ. ಒಬ್ಬ ಉಪಾಧ್ಯಾಯರಾದಾಗ ಉಪಾಧ್ಯಾಯರು ಮಕ್ಕಳ ಯಶಸ್ಸಿನಲ್ಲಿ ತಾವು ಸಂತೋಷವನ್ನ ಅನುಭವಿಸಿದಾಗ ಮಕ್ಕಳು ತನಗೆ ಯಶಸ್ವಿ ಆಗ್ತಾ ಹೋಗ್ತಾರಲ್ವಾ,
0: ಅದ್ರಲ್ಲಿ ಸಿಗುವಂತ ಸಂತೋಷ ಬೇರೆ ಅದ್ರಲ್ಲಿ ಸಿಗಲ್ಲ.
1: ನಿಜ. ಆಮೇಲೆ ರಂಗಭೂಮಿಗೆ ಹೇಗೆ ಬಂದ್ರಿ ಹಾಗಿದ್ರೆ ನೀವು?
0: ನಮ್ದೇ ಆದಂತ ಸ್ವಲ್ಪ

0: ಅದೆಲ್ಲ ಸಮಸ್ಯೆ ಅಂತ ಹೇಳಿದಾಗ ಅವಾಗ ಅವರು ಡೈರೆಕ್ಟ್ ಪ್ಲೇಟ್ಲೆಟ್ ಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಅವಾಗ ಅದು ಪ್ಲೇಟ್ಲೆಟ್ ಅಂದ್ರೆ ಏನು ಇಷ್ಟೊಂದು ಇದಕ್ಕೆ ಇದೆಯಾ ಅಂತ ಹೇಳಿ ಟ್ರೀಟ್ಮೆಂಟ್ ಹಾಕೊಂಡು ಟ್ರೀಟ್ಮೆಂಟ್ ತಗೊಂಡು ಬಂದ್ಮೇಲೆ ಸ್ವಲ್ಪ ಮನಸ್ಸಿಗೆ
1: ಬೇಜಾರು,
0: ಈ ರೀತಿ ಆಯ್ತಲ್ಲ, ಇದೇನಿತ್ತು ಇದೇನಿದು ಅನ್ನೋ ತರದ್ರಲ್ಲಿ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೊಳ್ಳೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಮಕ್ಕಳೊಟ್ಟಿಗೆ ಟೈಮ್ ಪಾಸ್ ಆಗ್ತಿತ್ತು, ಅವ್ರ ಜೊತೆ ಮರ್ತೋಗ್ಬಿಡ್ತಾ ಇತ್ತು. ಇನ್ ಸಂಜೆ ಮನೆಗೆ ಬಂದಾಗ ಅಡುಗೆ ಏನು ಆಯ್ತು ಎಲ್ಲ

0: ಊರಿನ ಕಡೆ ಕೆಲಸ, ಮತ್ತೆ ಮನೆ ಕಡೆ, ಮತ್ತೆ ಬೆಂಗಳೂರು, ಇದೇ ಇದ್ರಲ್ಲಿ ನಮ್ದು
1: ತಿರ್ಗಾ ನೀವು ಟ್ರೀಟ್ಮೆಂಟ್ ಹೋಗ್ಬೇಕಾಯ್ತಾನೆ
0: ಇತ್ತು. ತಿಂಗಳಿಗೆ 3 ಸಾರಿ 4 ಸಾರಿ ಅಪಾಯಿಂಟ್ಮೆಂಟ್ ಕೊಡ್ತಿದ್ರು, ಕಾಲ್ ಮಾಡ್ತಿದ್ರು. ಅಂದ್ರೆ ಅವರು ನನ್ನ ಬಾಡಿ

0: ಸಂಭವಿಸಿ
1: ಮಕ್ಕಳಿಗೂ ಬೇಜಾರು, ಅಪ್ಪ ಅಮ್ಮ ಇಬ್ರುನೂ ಏನೋ ಓಡಾಡ್ತಿದಾರಲ್ಲ, ಏನೋ ಇದ್ರಲ್ಲಿ
0: ಏನಾಗಿದೆ. ಚಿಕ್ಕ ಮಗ ಅಂತೂ ತುಂಬಾ ಸ್ಕೂಲಲ್ಲೆಲ್ಲ ಅಳೋದು
1: ಅಂದ್ರೆ ಆ ಮಕ್ಕಳಿಗೆ ಕಾಸಿ ತುಂಬಾ ಇರತ್ತೆ, ಅದನ್ನ ನೋಡಿದಾಗ ನಿಂಗೆ ಇನ್ನಷ್ಟು ನೋವಾಗುತ್ತೆ.
0: ಹೌದು ಮೇಡಮ್,
1: ಇನ್ನಷ್ಟು ದುಃಖ
0: ತುಂಬಾ ಅಂದ್ರೆ ತುಂಬಾನೇ ನೋವನ್ನ ಅನುಭವಿಸಿದ್ವು. ಆ ನೋವನ್ನ ಮರಿಬೇಕು.

0: ಅವಾಗ ಅದಕ್ಕೇನು ಅಂತೇಳಿ ಈಗ ಏನು ಮಾಡೋದು ಆ ನೋವು ಮರೆಯೋಕೆ ಅಂದಾಗ ಅದೇ ನಾಟಕದ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ರು.
1: ನಿಮ್ಮ ಮನೆಯವರು?
0: ನಮ್ಮ ಮನೆಯವರಲ್ಲ, ಬೇರೆಯವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಇವರನ್ನ ನಮ್ಮ ಮನೆಯವ್ರನ್ನ ಬೇರೆಯವರೆಲ್ಲ ಕರೆದ್ರಿದ್ರು. ಬನ್ನಿ ಈಗ ಇಬ್ರು ನೀವು ಹಾಸ್ಪಿಟಲ್ ಅಂತ ತಿರ್ಗೋದು, ಆ ಒಂದು ಇದರಿಂದ ಬಿಟ್ಬಿಟ್ಟು ಹೊರಗೆ ಬನ್ನಿ, ಸ್ವಲ್ಪ ಅದರಿಂದ ಮೈಂಡ್ ನಿಮಗೆ
1: ಫ್ರೆಶ್
0: ಆಗುತ್ತೆ, ಜೊತೆಗೆ ಒಂಚೂರು ಒತ್ತಡ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಿಮಗೆ ಅಂತ ಹೇಳಿದಾಗ ಅವರು

ಈ ಕಡೆ ಡೈಲಾಗ್ ಮಾಡಬೇಕು ಜೊತೆಗೆ ಅಭಿನಯನೂ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಭಿನಯ ಡೈಲಾಗ್ ಎರಡನ್ನೂ ಮಾಡ್ತಾ ಮರ್ತೋಗ್ಬಿಡುತ್ತೆ ಅಂತ ಹೇಳಿದಾಗ ಇಲ್ಲ ಪ್ರಯತ್ನ ಪಡಿ ನೀವು ಮಾಡ್ಬೋದು ಅಂತೇಳಿ ಅವ್ರು ಎನ್ಕರೇಜ್ ಮಾಡಿದ್ರು ಅವಾಗ ಸರ್ ಮನೆಯಲ್ಲಿ ಹೋಗಿ ಒಂದ್ಸರಿ ನೋಡ್ತೀನಿ ಆದ್ರೆ

ಮಾಸ್ಟರ್ ಅವರು ಪ್ರಕಾಶ ದೇವಿ ಮಾತ್ಮ ಮಾಡಿಸ್ತಾ ಇದ್ರು. ಇದಾದ್ಮೇಲೆ ಅವರಿಗೆ ನೀವು ಮಾಡ್ತೀರಾ ಪಾತ್ರಗಳನ್ನ ಅಂತೇಳಿ ಅವ್ರಿಗೆ ಅನ್ನಿಸ್ತು. ನಾನು ಸದ್ಯ ಮುಗ್ದೋದ್ರೆ ಸಾಕು, ಇದು ಇನ್ನಿನ್ನ ಏನು ಕರೆಯಲ್ವಲ್ಲ ಅಂತ ಅನ್ಕೊಂಡಿದ್ದೆ. ನೆಕ್ಸ್ಟ್ ಇದೇ ಆ ಕರ್ನಾಟಕ ದೇವಿ ಮಾತ್ಮೆ ಮಾಡ್ತಾ ಇದ್ದೀವಿ, ನೀವು ಮಾಡಿ ಅಂದ್ರೆ ಅಷ್ಟೇ ಅವರು ಅಂದ್ರೆ

ಇನ್ನು ನನಗೆ ಜನ್ಮ ಕೊಟ್ಟ ದಯಾಮಯನಾದ ಅನಂತ ಸ್ವರೂಪನ ಆಜ್ಞೆಯಂತೆ ಈ ಜಗತ್ತನ್ನು ಯಾವ ರೀತಿ ಉದ್ಧರಿಸಲಿ? ಆಹಾ, ಆದುದಕ್ಕೆ ಚಿಂತಿಸಿಕೊಳ್ಳಲಿಲ್ಲ. ಈ ಮಕ್ಕಳನ್ನು ನ ಪ್ರಭಾವ ಶಕ್ತಿಯಿಂದ ಮಹಾ

ಸಂತೋಷ ಸಂತೋಷ ತುಂಬಾ ಸಂತೋಷ ಸಿಕ್ತು ಅಂದ್ರೆ ಕುಂತಿ ಪಾತ್ರ ಮಾಡೋದಕ್ಕಿಂತ ದೇವಿ ಪಾತ್ರ ಆ ದೇವಿ ಪಾತ್ರ ನಿಜವಾಗ್ಲು ಆ ಕಿರೀಟ ಮತ್ತೆ ತ್ರಿಶೂಲ ಇಟ್ಟಾಗ ನನಗೆ ಆ

0: ಜೊತೆಗೆ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ತಾ ಇದ್ದೀರಿ. ಇಷ್ಟೆಲ್ಲ ಕೆಲಸಗಳನ್ನ ಒಟ್ಟು ನಿರ್ವಹಿಸ್ತಾ ಇದ್ದೀರಿ. ಒಳ್ಳೆಯದು ವೇದಾವತಿ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ. ನಿಮ್ಮ ಮರೆಯಲಾಗದಂಥ ಸಿಹಿ ನೆನಪು, ಕಹಿ ನೆನಪು ಎಲ್ಲವನ್ನೂ ಹಂಚಿಕೊಂಡಿದ್ದೀರಾ. ಈ 2016 ಹೊಸ ವರ್ಷದಲ್ಲಿ ನಿಮ್ಮ ಜೀವನ, ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿ ಸುಧಾರಿಸ್ತೀವಿ. ಯಾಕಂದ್ರೆ ಮಾನಸಿಕವಾಗಿ ನೀವು ತುಂಬಾ ಗಟ್ಟಿಮುಟ್ಟಾಗಿದೆ, ಆದ್ರೆ ದೈಹಿಕ ಆರೋಗ್ಯ ಸುಧಾರಿಸಬೇಕು ಅನ್ನೋದಷ್ಟೇ ನಿಮ್ಮ ಆಶಯ. ನಿಮ್ಮ ಜೊತೆಗೆ ನಮ್ಮ ಎಲ್ಲ ಕೇಳುಗರು ಸಹ ಇದ್ದಾರೆ. ಎಲ್ಲರ ಬೆಸ್ಟ್ ವಿಶಸ್ ಸದಾಶಯಗಳು ಕೂಡ ನಿಮ್ಮ ಜೊತೆಗಿರುತ್ತೆ. ಹಾಗಾಗಿ ನೀವು ರಂಗಭೂಮಿಯಲ್ಲಿ ಮತ್ತಷ್ಟು ಹೆಸರು ಪಡೀರಿ ಅನ್ನೋದು ನಮ್ಮ ಆಶಯ ಕೂಡ. ನಮ್ಮ ಕಾರ್ಯಕ್ರಮದಲ್ಲಿ
1: ಭಾವನೆಗಳನ್ನ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಮತ್ತೆ ಆಕಾಶವಾಣಿಯವರೆಲ್ಲರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಅಂಬ ಆಕಾಶವಾಣಿ ಸುಮಧ ಗೀತ ವೈವಿಧ್ಯದ ಕಾರ್ಯಕ್ರಮ ಆರಂಭದಲ್ಲಿ ಒಂದು ಭಕ್ತಿ ಗೀತೆ ಬಿಕೆ ಸುಮಿತ್ರಾ ಅವರ ಸ್ವರದಲ್ಲಿ

0: ಇಂದಿನ ಕಾರ್ಯಕ್ರಮದಲ್ಲಿ ಪ್ರವಾದಿ ಮಹಮ್ಮದ್ ಅವರ ಸ್ತ್ರೀಪರ ಚಿಂತನೆ, ಈ ಕುರಿತು ಸಫಿಯಾ ಬೇಗಂ ಅವರಿಂದ ಭಾಷಣ, ಸುಧಾಜಿ ಅವರಿಂದ ಆಹಾರ ಮತ್ತು ಆರೋಗ್ಯ ಕುರಿತು ಮಾಹಿತಿ ಹಾಗೂ ಸವಿತಾ ನಾಗಭೂಷಣ ಅವರ ಕಾದಂಬರಿ ಸ್ತ್ರೀಲೋಕದ ನಿರೂಪಣೆ ಹಾಗೂ ನಳಪಾಕ ಪ್ರಸಾರವಾಗಲಿದೆ. ಈಗ ಕೇಳಿ ಪ್ರವಾದಿ ಮೊಹಮ್ಮದ್ ಅವರ ಸ್ತ್ರೀಪರ ಚಿಂತನೆ, ಈ ಕುರಿತು ಸಫಿಯಾ ಬೇಗಂ ಅವರಿಂದ ಭಾಷಣ.
1: ಸ್ತ್ರೀ ವಿಮೋಚಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಲೋಕದಲ್ಲಿ ಈವರೆಗೆ ಕಾಲಕಾಲಕ್ಕೆ ಒಳಗಿನ ದಾರಿ ತೋರಿಸಲು ಮಹಾನ್ ವ್ಯಕ್ತಿಗಳು ಇದರ ಪ್ರವಾದಿಗಳು ಹುಟ್ಟಿ ಬಂದಿರುತ್ತಾರೆ. ಈವರೆಗೆ 124,000 ಪ್ರವಾದಿವರೆಗೂ ಈ ಭೂಮಿಯಲ್ಲಿ ಬಾಳಿ
2: ಮರೆಯಾಗಿದ್ದಾರೆ. ಅವರ ಮೊಹಮ್ಮದ್ ಕೊನೆಯ ವ್ಯಕ್ತಿಯಾಗಿರುತ್ತಾರೆ.
1: ಅವರು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿ ನಿಯೋಗಿಸಲ್ಪಟ್ಟವರಲ್ಲ. ಸಕಲ ಮಾನವ ಕುಲದ ಒಳಿತಿಗಾಗಿ ಅವರ ಬೋಧನೆ ಹುಟ್ಟಿ ಬಂದಿದೆ.
3: 124,000
1: ಹೆಂಡತಿಯಾಗಿಟ್ಟು ಕೂತಿದ್ದರು. ತಲಾಕ್, ಮದುವೆ, ಶರಾಬು, ವ್ಯಭಿಚಾರ, ಕೊಲೆ, ದರೋಡೆ ಇತ್ಯಾದಿಯ ಕ್ರೂರ ಅಂಧಕಾರದ ಜೀವನ ದೃಶ್ಯ ಅಲ್ಲಿತ್ತು. ಬಹಿರಂಗವಾಗಿ ಸ್ತ್ರೀಯರ ಮೇಲೆ ಅತ್ಯಾರಗಳು ನಡೆಯುತ್ತಿದ್ದವು. ರತ್ತೆಗಾತಿಯಾಗಿ ಪುರುಷರನ್ನು ರಂಜಿಸಬೇಕಾಗಿತ್ತು. ಈ ಆಧುನಿಕ ಕಾಲದಲ್ಲಿ ನಾವು ಯಾವ ಕೆಡುಕುಗಳನ್ನು ಕಾಣುತ್ತಿದ್ದೆವು ಅದರ ದುಪ್ಪಟ್ಟು ಶೋಷಣೆ ಎಂದು ಇದೆ. ಅಂಧಕಾರದ ಆ ಸಮಯದಲ್ಲಿ ಬೆಳಕಿನ ಕಿರಣವೊಂದು ಕತ್ತಲೆಯನ್ನು ಸೀಳುತ್ತಾ ಮುನ್ನುಗ್ಗಿ ಬಿಡುತ್ತದೆ. ಅದುವೇ ಮೊಹಮ್ಮದ್ ಎಂಬ 40 ಹರೆಯದ ಓರ್ವ ಸಜ್ಜನ ಯುವಕನಿಗೆ ಹೀರಾ ಎಂಬ ಗುಹೆಯಲ್ಲಿ ಏಕಾಗ್ರತೆಯಿಂದ ದೇವಸ್ಮರಣೆಗೆ ಎಂದಿನಂತೆ ಕುಳಿತಿದ್ದಾಗ ದಿವ್ಯವಾಣಿಯು ಅವತೀರ್ಣವಾಗುತ್ತದೆ. ಕುರೇಶ್ ಎಂಬ ಗೋತ್ರದ ಈ ಯುವಕನ ತಾಯಿ ಆಮಿನಾ ಮತ್ತು ತಂದೆ ಅಬ್ದುಲ್ಲಾ ಆಗಿರುತ್ತಾರೆ. ತಾತ ಅಬ್ದುಲ್ಲಾ ಮುತ್ತಲಿಬಾಗಿದ್ದರು. ಜನನಕ್ಕಿಂತ ಮೊದಲೇ ತಂದೆಯ ಸಾವು, ನಂತರ ಬಾಲಕ ಮೊಹಮ್ಮದರಿಗೆ 6 ಇರುವಾಗ ತಾಯಿಯೂ ಅಗಲಿ ಹೋದಾಗ ತಾತನ ಮಡಿದಲ್ಲಿ ಬೆಳೆಯುತ್ತಿದ್ದರು. ಕ್ರಿಸ್ತಶಕ 571 ಇಸ್ಲಾಮಿ ಕ್ಯಾಲೆಂಡರ್

ಹಿರಿಯರನ್ನು ಗೌರವಿಸುವ ಮನನಡನ್ನು ಹೆಚ್ಚಿದ ಅಂದಿನ ಶ್ರೀಮಂತ ವ್ಯಾಪಾರಿ ವಿಧದ ಪೂಜಾರವರು ಈ ಯುವಕನನ್ನು ವಿವಾಹ ಆಗುತ್ತಾರೆ. ಆಗ ಖದೀಜರಿಗೆ 40 ವಯಸ್ಸು ಮತ್ತು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ 20 ವರ್ಷ ವಯಸ್ಸಾಗಿರುತ್ತದೆ. ಹೆಣ್ಣು ಶಿಶುವನ್ನು ಹತ್ಯೆ ಮಾಡುವುದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಪ್ರಥಮವಾಗಿ ತಡೆಯುತ್ತಾರೆ. 3 ಹೆಣ್ಣು ಮಕ್ಕಳನ್ನು ಸಾಕಿ ಉತ್ತಮ ವಿದ್ಯೆ, ವಸ್ತ್ರ, ಆಹಾರ ಗೌರವದಿಂದ ಬೆಳೆಸುವ ಹೆತ್ತವರಿಗೆ ಸ್ವರ್ಗದ ಭರವಸೆ ನೀಡುವ ಮೂಲಕ ಶಿಶು ಹತ್ಯೆಗೆ ಬ್ರೇಕ್ ಹಾಕುತ್ತಾರೆ. ತಾಯಿಯ ಪಾದದಡಿ ಸ್ವರ್ಗ ಇದೆ ಎನ್ನುವ ಸಂದೇಶದ ಮೂಲಕ ಹೆತ್ತಮ್ಮನನ್ನು ಮಗಳು ಗೌರವದಿಂದ ಕಾಳಜಿಯಿಂದ ನೋಡಿಕೊಳ್ಳುವ ಸಂದೇಶ ನೀಡುತ್ತಾರೆ. ನಿಮ್ಮ ಪೈಕಿ ಅತ್ಯುತ್ತಮವಾಗಿ ಸ್ತ್ರೀಯರೊಂದಿಗೆ ವರ್ತನೆ ತೋರುವವನು ಸಜ್ಜನ ನೆನೆಸಿಕೊಳ್ಳುತ್ತಾನೆ ಎನ್ನುವ ಮೂಲಕ ಮಹಿಳೆಯನ್ನು ಗೌರವಿಸಲು ಅವರನ್ನು ಕಾಳಜಿ

ಸೀಮಿತಗೊಳಿಸಿದೆ. ಅದರಲ್ಲೂ ಏಕಪತ್ನಿ ವ್ರತಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಹು ಪತ್ನಿತ್ವ ಪಾಲನೆ ಮಾಡಿದರೂ ಪತ್ನಿಯರನ್ನು ಒಂದೇ ಸಮನಾಗಿ ಕಾಣಬೇಕು, ತಾರತಮ್ಯ ಮಾಡದೆ ಎರಡು ಕಣ್ಣಿನಂತೆ ಗೋಪಾನವಾಗಿ ನೋಡಿಕೊಳ್ಳಬೇಕೆಂದು ಆದೇಶಿಸುತ್ತಾರೆ. ಆದರೆ ಇಂದಿನ ಕಾಲಘಟ್ಟದಲ್ಲಿ ಪ್ರವಾದಿಯವರ ಉಪದೇಶವನ್ನು ಸ್ವಾರ್ಥಿಪುರು ಮರೆತ ಫಲವಾಗಿಯೇ ಸ್ತ್ರೀಯರು ಕಣ್ಣೀರಿನಲ್ಲಿ ಜೀವಿಸಬೇಕಾಗಿದೆ. ಪ್ರವಾದಿಯವರಿಗೆ ಮಹಿಳೆಯರ ವಿಷಯದಲ್ಲಿ ತೋರ್ಪಡಿಸಿದ ಉದಾರ ಮನಸ್ಸು, ಚಿಂತನೆ ಮತ್ತು ಮಾರ್ಗದರ್ಶನ ಅದ್ಭುತವಾಗಿದೆ. ಕಲಾತ್ಮಿಯರ ವಿವಾಹಕ್ಕೆ ಅವರು ಪ್ರೋತ್ಸಾಹ ನೀಡಿದರು. ಪತಿಯು ದೌರ್ಜನ್ಯ ಎಸಗಿದಾಗ

0: ಗಲಾಟಿಯನ್ನಾಗಿಸಿದರು. ಅರೆನಗ್ನಳಾಗಿ ನರ್ತಿಸುತ್ತಾ ಪುರುಷನ ಭೋಗದ ವಸ್ತುವಾಗಿದ್ದ ಹೆಣ್ಣನ್ನು ಪೂರ್ತಿ ವಸ್ತ್ರ ಧರಿಸುವಂತೆ ಮಾಡಿ ಆಕೆಯು ನಿಮ್ಮಂತೆಯೇ ದೇವನ ಸೃಷ್ಟಿಯಾಗಿದ್ದಾಳೆ. ಸಮಾನತೆಯ ಆಟವನ್ನು ಕಲಿಸಿದ ನನ್ನ ಪ್ರವಾದಿಯವರು ಈ ಪ್ರಪಂಚದ ಎಲ್ಲಾ ಪುರುಷರ ಮುಂದೆ ಅಗ್ರಗಣ್ಯರಾಗಿ ವಿರಾಜಿಸುತ್ತಾರೆ. ಅರಬಸ್ಥಾನದಲ್ಲಿ ಶರಾಬುಗಳ ನದಿ ಹರಿಯುತ್ತಿರುವಂತೆ ಇದ್ದ ಕುರು ಕೈಗಳಿಂದ ಮದ್ಯವನ್ನು ಕಿತ್ತು ಬಿಸಾಡಿದ್ದೆ ಈ ಮಹಾನಾಯಕ. ಮಾನವ ಕುಲಕ್ಕೆ ಓರ್ವ ಮಾದರಿ ನಾಯಕರಾಗಿ ಹುಟ್ಟಿದ ಈ ಶ್ರೀಮಕ್ಷದ ಪ್ರವಾದಿಯ ಉಪದೇಶದಂತೆ ಇನ್ನ ಜನರು ನಡೆಯುತ್ತಿದ್ದರೆ ಬಹುಶಃ ಸ್ತ್ರೀಯರು ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತುವ ಪ್ರಸಂಗ ಬರುತ್ತಿರಲಿಲ್ಲ. ಗಾಂಜಾ ಶರಾಬು ಕೊಲೆ ಎಂಬ ಕೆಡುಕುಗಳಿಗೆ ಬಲಿಬಿದ್ದು ಜೈಲು ಸೇರುವ ಯುವಕರೇ ಪ್ರವಾದಿವರಿಯರು ಆದರ್ಶರಾದ ಬೋಧನೆ ಯಾಕೆ ಬೇಡವಾಯಿತು? ಅವರ ಜನ್ಮದಿನವನ್ನು ಆಚರಿಸುವ ಆವೇಶ ಹುಮ್ಮಸ್ಸುಗಳ ಒಟ್ಟಿಗೆ ಪ್ರವಾದಿವರಿಯರು ನಮಗೆ ಕಲಿಸಿದ ಒಳಿತಿನ ಬೋಧನೆಯಂತೆ ಜೀವನದ ಸಂಸ್ಕಾರವನ್ನು ಪಾಲಿಸಬೇಕಾಗಿದೆ. ಅವರನ್ನು ಪ್ರೀತಿಸುವ ಗೌರವಿಸುವ ರೀತಿ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾರ್ಗದರ್ಶನವನ್ನು ಪಾಲನೆ ಮಾಡುವುದಾಗಿದೆ. ಅಲ್ಲದೆ ಮಾನವ ಜನ ಶ್ರೇಷ್ಠ ಜನ್ಮವಾಗಿದೆ. ಈ ಪ್ರಪಂಚಕ್ಕೆ ಮಹಾ ಕೊಡುಗೆಯಾಗಿದ್ದು ಈ ಜಗತ್ತಿನಲ್ಲಿ ಕನಿಕರ ತೋರುವುದು ಸಮಾಜ ಸೇವೆ ಮಾಡುವುದು ಮಾನವರ ಕಡ್ಡಾಯ ಕರ್ತವ್ಯವಾಗಿದೆ. ಜನರೊಂದಿಗೆ ಉತ್ತಮ ವ್ಯವಹಾರ ಮಾಡುವುದು ಪ್ರೀತಿ ಗೌರವದಿಂದ ನಡೆದುಕೊಳ್ಳುವುದು ಮನುಷ್ಯನ ಪ್ರಕೃತಿಯಾಗಿದೆ. ಎಲ್ಲ ಧರ್ಮಗಳು ಮಾನವನ ಸೇವೆಯನ್ನು ದೇವನ ಸೇವೆಯನ್ನು ನಡೆಸುತ್ತವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಭೂಮಿಯ ಮೇಲಿರುವವರ ಮೇಲೆ ನೀವು ಕರುಣೆ ತೋರಿ, ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ. ಓರ್ವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೊಡ್ಡ ಹೇಳಿದರು, ಓರ್ವನು ತನ್ನವರನ್ನು ಪ್ರೀತಿಸಿದರೆ ಅದು ಕೋಮು ಪಕ್ಷಪಾತವಾಗುವುದೇ? ಪ್ರವಾದಿಯವರು ಹೇಳಿದರು, ಇಲ್ಲ, ಅದು ಪಕ್ಷಪಾತವಲ್ಲ. ಕೋಮು ಪಕ್ಷಪಾತ ಅಂದರೆ ಓರ್ವನು ತನ್ನ ಅನ್ಯಾಯವನ್ನು ಮುಚ್ಚಿಡುವುದು.
1: ಇನಿ
0: ಅವರ ಅಕ್ರಮ
1: ಆಗಿದೆ. ಮುತುಸ್ವಾಮಿ ದೀಕ್ಷಿತರ್ ಕೃತಿ.
0: ಇಲ್ಲಿ ನಮಗೆ
1: ವರಾಳಿ ರಾಗಂ ರೂಪಕ ತಾಳ
0: ನ್ಯಾಯದ ಪಾಲ.
1: ಲಿಸನ್ ನೌ ಟು ಶೇಷಾಚಲ ನಾಯಕ
0: ಅವರನ್ನು
1: ಕಂಪೋಸ್ಡ್ ಬೈ ಮುತುಸ್ವಾಮಿ ದೀಕ್ಷಿತರ್. ಇನ್ ರಾಗ್ ವರಾಳಿ ಸೆಟ್ಟು ತಾಳ್ ರೂಪ.
0: ಮೌಲಾಧಾರಿತ ಮಾತುಗಳು ಹೀಗಿವೆ. ಅಕ್ರಮ ಅನ್ಯಾಯ ಭ್ರಷ್ಟಾಚಾರದ ದುಡಿಮೆಯ ದೇಹವು ಸ್ವರ್ಗಕ್ಕೆ ಹೋಗದು. ಕಪಡಿಗಳ ಮೂರು ಲಕ್ಷಣಗಳಿರುತ್ತವೆ. ಒಂದನೆಯದು ಸುಳ್ಳು ಹೇಳುವುದು, ಎರಡನೆಯದು ವಿಶ್ವಾಸದ್ರೋಹ ಬಗೆಯುವುದು, ಮತ್ತು ಮೂರನೆಯದು ವಚನಭಂಗ ಮಾಡುವುದು. ನೆರೆಯವನು ಹಸಿದಿರುವಾಗ ಕುಟುಂಬ ಉಣ್ಣುವವನು ಸತ್ಯವಿಶ್ವಾಸಿಯಲ್ಲ ಎಂದು ಅವರು ಬೋಧಿಸಿದರು. ಕೆಟ್ಟು ಹೋದ ಅಥವಾ ದೋಷ ಇರುವ ವಸ್ತುಗಳನ್ನು ಇತರರಿಗೆ ಮೋಸದಿಂದ ಮಾರುವವನು ದೇವನ ಕೋಪಕ್ಕೆ ಬಲಿಯಾಗುತ್ತಾನೆ ಎಂದು ಹೇಳಿದರು. ಪತ್ನಿಯ ಹಕ್ಕುಗಳನ್ನು ನ್ಯಾಯವಾಗಿ ಕೊಡಿರಿ. ಮಹಿಳೆಯರೊಂದಿಗೆ ಸದ್ವರ್ತನೆಯಿಂದ ವರ್ತಿಸಿರಿ. ಅನಾಥರನ್ನು ಕಡೆಗಣಿಸದಿರಿ. ನಿನಗಾಗಿ ಒಳ್ಳೆಯ ವಸ್ತುವನ್ನು ಇಷ್ಟಪಡುವುದಾದರೆ ಅದನ್ನೇ ಇತರರಿಗೂ ಇಷ್ಟಪಡುವಂತೆ ಮಾಡಿರಿ. ಸತ್ಯವನ್ನೇ ನುಡಿ, ಶುಚಿತ್ವವನ್ನು ಪಾಲಿಸಿರಿ. ಹೆಣ್ಣು ಮಕ್ಕಳ ವಿಷಯದಲ್ಲಿ ಕರುಣೆ ಉಳ್ಳವರಾಗಿರಿ. ತಮ್ಮವರು ಪರಕೀಯರು ಎಂಬ ಭೇದವಿಲ್ಲದೆ ಎಲ್ಲರೊಂದಿಗೆ ನ್ಯಾಯ ಪಾಲಿಸಿರಿ. ಒಂದು ಮುಗುಳಗುವೇ ನಿಮ್ಮ ದಾನ ಆಗಿದೆ. ಇಂತಹ ಮಹತ್ವದ ಅರ್ಥಪೂರ್ಣವಾದ ಉಪದೇಶಗಳನ್ನು ಮಹಾತ್ಮರು ಜಗತ್ತಿಗೆ ನೀಡಿದ್ದಾರೆ. ಇನ್ನೂ ಉತ್ತಮ ಶಿಕ್ಷಣದ ವಿಷಯ ಹೇಳಿದಾಗ, ನೆರೆಮನೆಯವರು ಬಡವನಾಗಿದ್ದರೆ ನೀನು ನಿನ್ನ ಮನೆಗೆ ತಂದ ಉತ್ತಮ ಹಣ್ಣು ಹಂಪಲುಗಳನ್ನು ಅವನಲ್ಲಿ ಹಂಚಿಕೊಳ್ಳದಿದ್ದರೂ ಅದರ ಸಿಪ್ಪೆಗಳನ್ನು ಅವನಿಗೆ ಕಾಣುವಂತೆ ಎಸೆಯದಿರಿ ಎಂದು ಅವರು ಬೋಧಿಸಿದರು. ಅನಾಥ ಮಕ್ಕಳ ಎದುರು ತನ್ನ ಮಕ್ಕಳನ್ನು ಲಾಲಿಸದಿರು ಎಂದು ಹೇಳಿದರು. ಒಬ್ಬನ ಹೃದಯದಲ್ಲಿ ಅಣುಗಾತ್ರದಷ್ಟು ಅಹಂಕಾರವಿದ್ದರೆ ಅವನು ಸ್ವರ್ಗವನ್ನು ಪ್ರವೇಶಿಸಲಾರನು ಎಂದು ಬೋಧಿಸಿದರು. ಸತ್ಯವಿಶ್ವಾಸಿಯ ಹೃದಯದಲ್ಲಿ ದುರಾಸೆ ಮತ್ತು ಜಿಪುಣತೆ ಇರಲು ಸಾಧ್ಯವಿಲ್ಲ. ಯಾವ ವ್ಯವಸ್ಥೆಯಲ್ಲಿಯೂ ಸುಳ್ಳು ಹೇಳುವುದು ಧರ್ಮಸಮರಲ್ಲ. ಉದ್ದೇಶಪೂರ್ವಕವಾಗಿಯೂ ತಮಾಷೆಯಾಗಿಯೂ ಸುಳ್ಳು ಹೇಳಲು ಅನುಮತಿ ಇಲ್ಲ. ತಾನು ಆಲಿಸಿದ್ದನ್ನೆಲ್ಲ ಹೇಳುತ್ತಾ ಹೋಗುವುದು ವ್ಯಕ್ತಿ ಸುಳ್ಳುಗಾರ ಎಂದೆನಿಸಿಕೊಳ್ಳುವುದಕ್ಕೆ ಸಾಕಾಗುತ್ತದೆ. ಸುಳ್ಳು ಸಾಕ್ಷ್ಯ ನೀಡುವುದನ್ನು ಮಹಾಪಾಪಗಳ ಪೈಕಿಯ ಒಂದೆಂದು ಪ್ರವಾದಿಸಲಾಗಿರುವ ಸಾಮಾಜಿಕ ಕೆಡುಕುಗಳಲ್ಲಿ ಪರದೂಷಣೆಯನ್ನು ಮೃತ ಸಹೋದರನ ಮಾಂಸ ತಿನ್ನುವುದಕ್ಕೆ ಸಮಾನವಾದ ಕೇಳಿ ಚಾಡಿ ಮಾತು, ಮೂದಲಿಕೆ, ಬೆನ್ನ ಹಿಂದೆ ಮಾತಾಡುವುದು, ಕೆಟ್ಟ ಕುತೂಹಲ, ಅಣಕಿಸುವುದು, ನಿಂದಿಸುವುದು, ಅವ್ಯಾಚ ಶಬ್ದಗಳಿಂದ ಬೈಯುವುದು ಇತ್ಯಾದಿ ಎಲ್ಲಾ ಕೃತಗಳಿಂದ ಪ್ರವಾದಿಸಲಲ್ಲಾಹು ಅಲೈಹಿ ವಸಲ್ಲಂ ತಡೆದಿರುವ ವ್ಯಭಿಚಾರದ ಹತ್ತಿರವೂ ಸುಳಿಯಬೇಡಿರಿ, ಅದು ಅತಿಹೀನ ಕಾರ್ಯ ಎಂದು, ಅತ್ಯಂತ ಕೆಟ್ಟ ಮಾರ್ಗ ಎಂದು ತಿಳಿಸಿರುವರು. ಮಾನವನ ಹೃದಯವೇ ಒಳಿತು ಮತ್ತು ಕೆಡುಕುಗಳ ಮಾನದಂಡವಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಉತ್ತಮ ಚಾರಿತ್ರ್ಯವು ಒಳಿತಾಗಿದೆ. ಯಾವ ಕೆಲಸವನ್ನು ಮಾಡಿದಾಗ ನಿಮ್ಮ ಹೃದಯ ಚುಚ್ಚುತ್ತದೆ ಮತ್ತು ಅದನ್ನು ಜನರು ಯಾರು ತಿಳಿಯಬಾರದು ಎಂದು ನೀವು ಭಾವಿಸುತ್ತೀರೋ ಅದು ಕೆಡುಕಾಗಿದೆ. ಸತ್ಯವಿಶ್ವಾಸಿಗಳೊಂದಿಗೆ ಸಂಶಯಾಸ್ಪದ ವಿಷಯಗಳಿಂದ ದೂರ ಉಳಿಯಲು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾದು ಮಾಡಿದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಮಾನ್ಯವಾಗಿ ಸಹೋದರತ್ವ, ಒಗ್ಗಟ್ಟು, ಪರಸ್ಪರ ಸಹಕಾರ ಮತ್ತು ದಾನ ಧರ್ಮಗಳಲ್ಲಿ ಖರ್ಚು ಮಾಡುವಂತೆ ಪ್ರೇರೇಪಿಸುತ್ತಿದ್ದರು. ಅನಾಥರು, ದರಿದ್ರರು, ಬಡವರು, ಅಪೇಕ್ಷಿತರು, ವಿಧವೆಯರು ಮತ್ತು ನಿರ್ಗತಿ

0: ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬವಾಗಿದೆ. ಜನರ ಸೇವೆಯನ್ನು ಮಾಡುವ ವ್ಯಕ್ತಿಗಳನ್ನು ಅಲ್ಲಾಹನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಇತರರಿಗೆ ಸಹಾಯ ಮಾಡುವ ವ್ಯಕ್ತಿಗಳು ಅತ್ಯುತ್ತಮರು ಎಂದು ಬೋಧಿಸಿದರು. ವ್ಯಭಿಚಾರಿಯು ವ್ಯಭಿಚಾರವಸಿಕವಾಗುವ ಮುಸ್ಲಿಮನಾಗಿರುವುದಿಲ್ಲ. ಕಳ್ಳನು ಕದಿಯುವಾಗ ಮುಸ್ಲಿಮನಾಗಿರುವುದಿಲ್ಲ. ಮದ್ಯಪಾನ ಮಾಡುವಾಗಲೂ ಮುಸ್ಲಿಮನಾಗಿರುವುದಿಲ್ಲ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಸಂಬಂಧಗಳನ್ನು ಮುರಿಯುವವನು ಸ್ವರ್ಗವನ್ನು ಪ್ರವೇಶಿಸಲಾರನು. ಮಾತಾಪಿತರು ಮತ್ತು ಹತ್ತಿರದ ಸಂಬಂಧಿಕರು ನಮ್ಮ ಸ್ವರ್ಗದಲ್ಲಿ ಹೆಚ್ಚು ಅರ್ಹರು ಎಂದು ಅವರು ತಿಳಿಸಿದರು. ನೌಕರರು ಮತ್ತು ಸೇವಕರ ಮೇಲೆ ಅವರು ಹೊರಲಾಗದಂತಹ ಹೊರೆಯನ್ನು ಹೊರಿಸಬಾರದು ಎಂದು ಆದೇಶಿಸಿದರು. ದಿನಕೂಲಿ ಮಾಡುವ ನೌಕರನ ಬೆವರು ಆರುವನ್ನು ಅವನ ಮಜೂರಿಯನ್ನು ಪಾವತಿಸಬೇಕೆಂದು ಆಜ್ಞಾಪಿಸಿದ್ದಾರೆ. ಅನಾಥರ ಸಂಪತ್ತನ್ನು ಸಂರಕ್ಷಿಸಬೇಕೆಂದು ಅದು ಅವರಿಗೆ ಕೊಡಬೇಕಾದ ಹಕ್ಕು ಆಗಿರುತ್ತದೆ ಎಂದು ತಿಳಿಸಿದರು. ಯಾರು ಅದರ ಸಂಪತ್ತನ್ನು ನಿಷಿದ್ಧ ರೀತಿಯಲ್ಲಿ ಕಬಳಿಸುತ್ತಾರೋ ಅವರು ತಮ್ಮ ಹೊಟ್ಟೆಯನ್ನು ನರಕಾಗ್ನಿಯಿಂದ ತುಂಬಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿರುವರು. ಯಾರ ಉಪಟಳದಿಂದ ನೆರೆಮನೆಯವನು ಸುರಕ್ಷಿತನಲ್ಲವೋ ಅವನು ಸುವಿಶ್ವಾಸಿಯಲ್ಲ. ವಿಧವೆಯರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಲು ಧಾವಿಸುವ, ಅವರಿಂದ ಪ್ರತಿಫಲಾಶೆಯ ಆಸೆ ಇಡದೆ ಆ ವ್ಯಕ್ತಿಯು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವ, ರಾತ್ರಿ ಪೂರ್ ಅಲ್ಲಾಹನ ಆರಾಧನೆಯಲ್ಲಿ ತಲ್ಲೀನರಾಗಿರುವ, ಸದಾ ಉಪವಾಸದಿಂದಿರುವ ವ್ಯಕ್ತಿಗೆ ಸಮಾನ ಎಂದು ಹೇಳಲಾಗಿದೆ. ಒಮ್ಮೆ ಓರ್ವ ವ್ಯಕ್ತಿಯು ಪ್ರವಾದಿಯವರ ಬಳಿ ಬಂದು ಉತ್ತಮ ಜೀವನಾಧಾರ ಯಾವುದು ಎಂದು ಕೇಳಿದಾಗ, ಜನರ ಸ್ವಂತ ಕೈಗಳ ದುಡಿಮೆ ಮತ್ತು ಎಲ್ಲಾ ರೀತಿಯ ಪ್ರಾಮಾಣಿಕ ವ್ಯಾಪಾರ ಎಂದು ಉತ್ತರಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಭಿಕ್ಷಾಟನೆಯನ್ನು ಒಂದು ನಾಚಿಕೆ ಕೇಳಿ ಕೆಲಸವನ್ನು ಪರಿಗಣಿಸಿದರು. ಇದರಿಂದ ಆಲಸ್ಯ, ಬಡತನ ಮತ್ತು ದಾರಿದ್ರ್ಯವು ಹೆಚ್ಚುತ್ತದೆ, ಅದು ಸಮಾಜವನ್ನು ಹಾಳುಗೆಡುತ್ತದೆ ಎಂದು ಉಪದೇಶಿಸಿದರು. ಒಮ್ಮೆ ಓರ್ವ ವ್ಯಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಂದೆ ಯಾಚಿಸುತ್ತಾ ಬಂದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಆ ವ್ಯಕ್ತಿಯೊಡನೆ ನಿಮ್ಮ ಬಳಿ ಏನಿದೆ ಎಂದು ಪ್ರಶ್ನಿಸಿದರು. ಅವರ ಬಳಿ ಒಂದು ಪಾತ್ರೆ ಇತ್ತು. ಪ್ರವಾದಿಯರು ಅದನ್ನು 2 ದಿರಹಂಗೆ ಹರಾಜು ಮಾಡಿದರು. 1 ದಿರಹಂನಿಂದ ನಿನ್ನ ಮನೆ ಮಂದಿಗೆ ಆಹಾರ ಖರೀದಿಸಲು ಅನುಮತಿ ಕೊಟ್ಟರು. 1 ದಿರಹಂನಿಂದ ಕೊಡಲಿ ಖರೀದಿಸಲು ಆ ವ್ಯಕ್ತಿಗೆ ಆದೇಶಿಸಿದರು. ಕೊಡಲಿ ತಂದಾಗ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ತಂದು ಪೇಟೆಯಲ್ಲಿ ಮಾರಲು ಹೇಳಿದರು. ಹೀಗೆ ಮಾಡಿದ ವ್ಯಕ್ತಿಯ ದಾರಿದ್ರ್ಯವು ಕೆಲವೇ ದಿನಗಳಲ್ಲಿ ಕೊನೆಗೊಂಡಿತ್ತು. ಅಂದರೆ ಕೈಗಳಿಂದ ಕೆಲಸ ಮಾಡುವ ವ್ಯಕ್ತಿಯು, ಪರಿಶ್ರಮದಿಂದ ಕೆಲಸ ಮಾಡುವ ವ್ಯಕ್ತಿಯ ದಾರಿದ್ರ್ಯವು ಅವನನ್ನು ಹತ್ತಿರ ಬರುವುದಿಲ್ಲ ಎಂದು ಅವರು ತಿಳಿಸಿದರು. ಓರ್ವ ವ್ಯಕ್ತಿಯ ಅಂಗೈಯಲ್ಲಿ ಕೆಲಸ ಮಾಡಿದ ದಡ್ಡಿನ ಕಲೆಗಳಿದ್ದವು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ನೋಡಿ ಚುಂಬಿಸಿದರು ಮತ್ತು ಹೇಳಿದರು, ಧರ್ಮಸಮ್ಮತ ಮಾರ್ಗದಲ್ಲಿ ಸಂಪಾದಿಸಿದ ಕೈಗಳನ್ನು ನರಕಾಗ್ನಿಯು ಸ್ಪರ್ಶಿಸಲಾರದು ಎಂದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತದಲ್ಲಿ ಮುಸ್ಲಿಮೇತರ ದೇಶ ಬಾಂಧವರ ಹಕ್ಕುಗಳು ಸುರಕ್ಷಿತವಾಗಿದ್ದವು. ಮುಸ್ಲಿಮರ ಪ್ರಾಣ ಮತ್ತು ಸೊತ್ತಿಗೆ ಇರುವಷ್ಟೇ ಗೌರವವನ್ನು ಮುಸ್ಲಿಮೇತರರ ಪ್ರಾಣ ಮತ್ತು ಸೊತ್ತಿಗೂ ನೀಡಲಾಗುತ್ತಿತ್ತು. ಅವರಿಗೆ ತಮ್ಮ ಧರ್ಮದಂತೆ ಜೀವಿಸಲು ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿತ್ತು. ಧಾರ್ಮಿಕ ವಿಷಯಗಳಲ್ಲಿಯೂ ಅವರ ಮೇಲೆ ಯಾವುದೇ ಒತ್ತಡ ಹೇರಲಾಗಿರಲಿಲ್ಲ. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶಿಕ್ಷಣದಲ್ಲಿ ನಮಗೆ ಪ್ರಾಮಾಣಿಕತೆ, ಸಹನೆ, ವಚನ ಪಾಲನೆ, ನ್ಯಾಯ, ಮಿತವ್ಯಯ, ದಾನ ಧರ್ಮ, ಲಜ್ಜೆ, ಕ್ಷಮೆ, ದೇವಭಯ ಮತ್ತು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯಗಳನ್ನು ಎಸಗುವ ಮಾರ್ಗದರ್ಶನ ಲಭಿಸುತ್ತದೆ. ಇಂತಹ ಪ್ರವಾದಿಯ ಆದೇಶಗಳನ್ನು ಪಾಲಿಸೋಣ ಮತ್ತು ದೇವ ಸಂಪ್ರೀತಿಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.
1: ಇದುವರೆಗೆ ಪ್ರವಾದಿ ಮೊಹಮ್ಮದ್ ಅವರ ಸ್ತ್ರೀಪರ ಚಿಂತನೆ ಈ ಕುರಿತು ಸಫಿಯಾ ಬೇಗಂ ಅವರಿಂದ ಭಾಷಣ ಕೇಳಿದಿರಿ.

0: ಈ ಕುರಿತು ಮಾಹಿತಿ ನೀಡುತ್ತಾರೆ ಸುಧಾ ಜೋಶಿ.
1: ಆತ್ಮೀಯರೇ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವುದು ನಮ್ಮ ಹಿರಿಯರು ಮಾಡಿದ ಗಾದೆ. ನಾವು ಸೇವಿಸುವ ಆಹಾರವೇ ನಮ್ಮ ಆರೋಗ್ಯಕ್ಕೆ ಕಾರಣ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರಬೇಕಾದ ಮೂಲ ಸಂಗತಿ ಎಂದರೆ ಪೌಷ್ಟಿಕ ಆಹಾರ, ಆರೋಗ್ಯ ಮತ್ತು ಬೆಳವಣಿಗೆ. ಈ ತಿಳುವಳಿಕೆ ಇಲ್ಲದೇ ಇರುವುದರಿಂದ ಅಥವಾ ಅಲಕ್ಷಿಸುವುದರಿಂದಲೇ ನಮ್ಮಲ್ಲಿ ಈಗಲೂ ಗ್ರಾಮೀಣ ಪ್ರದೇಶದಲ್ಲಿರಬಹುದು, ಪೇಟೆ ಪಟ್ಟಣಗಳಲ್ಲಿರಬಹುದು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುವುದನ್ನು ಕಾಣುತ್ತೇವೆ. ನಾವು ಸೇವಿಸುವ ಆಹಾರ ಹೇಗಿರಬೇಕು, ಯಾವ ಯಾವ ಆಹಾರದಲ್ಲಿ ಯಾವ ಯಾವ ಪೌಷ್ಟಿಕಾಂಶವಿದೆ, ಶರೀರಕ್ಕೆ ಅದರ ಅಗತ್ಯವೇನು, ನಮ್ಮ ವಯಸ್ಸು, ಲಿಂಗ, ನಾವು ಮಾಡುವ ಕೆಲಸ ಇತ್ಯಾದಿಗಳಿಗನುಗುಣವಾಗಿ ಶರೀರದ ಅವಶ್ಯಕತೆಗಳನ್ನು ಪೂರೈಸಲು ಎಂತಹ ಆಹಾರ ಸೇವಿಸಬೇಕು, ಸಮತೋಲನ ಆಹಾರ ಎಂದರೇನು ಇತ್ಯಾದಿ ವಿಷಯಗಳನ್ನು ಜನಸಾಮಾನ್ಯರು ತಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ಇದು ಸಾಮಾಜಿಕ ಹೊಣೆಯಾಗಿ ಬಿಟ್ಟಿದೆ. ಪೌಷ್ಟಿಕ

0: ಆಹಾರದ ಕುರಿತು ನಾವು ತಿಳಿದುಕೊಳ್ಳುವುದು ಮಾತ್ರವಲ್ಲದೆ ಇತರರಿಗೆ ತಿಳಿಸಿ ಹೇಳುವುದು ನಮ್ಮೆಲ್ಲರ ಕರ್ತವ್ಯಗಳಲ್ಲಿ ಒಂದಾಗಿದೆ. ಆತ್ಮೀಯ ನನ್ನ ಅಕ್ಕ ತಂಗಿಯಂದಿರೆ ನಮ್ಮ ದೈನಂದಿನ ಚಟುವಟಿಕೆಯನ್ನು ಮಾಡುವುದರ ಜೊತೆಗೆ ಸಮರ್ಪಕವಾಗಿ ಕೆಲಸ ಮಾಡುವುದು ಅತಿ ಅವಶ್ಯಕ. ಆರೋಗ್ಯವೇ ಖಾತೆ. ಒಮ್ಮೆ ನಮ್ಮ ಆರೋಗ್ಯವನ್ನು ಕಳೆದುಕೊಂಡ ಎಲ್ಲವನ್ನೂ ಕಳೆದುಕೊಂಡಂತೆ. ನಾವು ತೆಗೆದುಕೊಳ್ಳುವ ಆಹಾರವೇ ನಮ್ಮ ಆರೋಗ್ಯವನ್ನ ದೃಢಪಡಿಸುತ್ತದೆ. ಆಹಾರವಿಲ್ಲದೆ ನಮ್ಮ ಕೆಲಸ ಬದುಕು ಎಲ್ಲವೂ ಸ್ತಬ್ಧ. ನಾವೆಲ್ಲರೂ ದುಡಿಯುವುದು ಹೊಟ್ಟೆಗಾಗಿ, ತುಂಡು ಹೊಟ್ಟೆಗಾಗಿ. ಶರೀರದ ಆರೋಗ್ಯ ಸರಿಯಾಗಿ ಇಲ್ಲದೆ ಇದ್ದರೆ ಮನುಷ್ಯ ಸುಖಿಯಾಗಿರಲು ಸಾಧ್ಯವಿಲ್ಲ. ಮನುಷ್ಯನ ಸಮಸ್ತ ಕಾರ್ಯಗಳಿಗೆ ಆರೋಗ್ಯವೇ ಮೂಲ, ಅವನ ಬದುಕಿಗೆ ಆಹಾರವೇ ಮೂಲ. ನಾವು ಪ್ರತಿದಿನ ಇಡ್ಲಿ, ಚಪಾತಿ, ಸಾಂಬಾರು, ಪಲ್ಯ, ಕಾಫಿ, ಟೀ, ಇತರೆ ಆಹಾರ ಸೇವಿಸುತ್ತೇವೆ. ಈ ಆಹಾರಗಳು ದೇಹದಲ್ಲಿ ಜೀರ್ಣವಾಗಿ ಆಹಾರದಲ್ಲಿರುವ ಅಂಶಗಳು ಹೀರಲ್ಪಡುತ್ತವೆ. ಈ ಅಂಶಗಳು ನಮ್ಮ ದೇಹದಲ್ಲಿ ನಡೆಯುತ್ತಿರುವ ಅನೇಕ ಕ್ರಿಯೆಗಳಿಗೆ, ಅಂದರೆ ಉಸಿರಾಟ, ರಕ್ತ ಪರಿಚಲನೆ, ಮೆದುಳಿನ ಕೆಲಸ, ಮಾಂಸಖಂಡಗಳ ಚಲನೆಗಳಿಗೆ ಬೇಕಾದ ಶಕ್ತಿ ಮತ್ತು ದೇಹದ ಪೋಷಣೆಗೆ ರಕ್ಷಣೆಗೆ ಆಹಾರ ಬೇಕೇ ಬೇಕು. ಅದಕ್ಕಾಗಿಯೇ ಈ ಆಹಾರ ಅಂಶಗಳನ್ನು ಪೋಷಕಾಂಶಗಳೆಂದು ಕರೆಯುತ್ತಾರೆ. ಆದ್ದರಿಂದ ನಾವು ತೆಗೆದುಕೊಳ್ಳುವ ಆಹಾರ ಅಂಶಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ಶಕ್ತಿ ನೀಡುವ ಆಹಾರ ಪದಾರ್ಥಗಳು. ಇವು ಯಾವ ಆಹಾರ ವಸ್ತುಗಳಲ್ಲಿ ದೊರಕುತ್ತವೆ ಎಂದರೆ ಧಾನ್ಯಗಳು ಹಾಗೂ ಅದರ ಉತ್ಪನ್ನಗಳು. ಶರ್ಕರ ಪಿಷ್ಟ ಪದಾರ್ಥಗಳು ಹೆಚ್ಚಾಗಿರುವ ಗೆಡ್ಡೆ ಗೆಣಸು, ಕಂದಮೂಲಗಳು, ಸಕ್ಕರೆ ಮತ್ತು ಕೊಬ್ಬಿನ ಅಂಶಗಳಿಂದ ಕೂಡಿದ ನೆಲಗಡಲೆ, ಎಣ್ಣೆ ಬೀಜಗಳು, ಖಾದ್ಯ ತೈಲಗಳು ಈ ಗುಂಪಿಗೆ ಸೇರಿವೆ. ಎರಡನೆಯದಾಗಿ ಶರೀರದ ಬೆಳವಣಿಗೆಗೆ ಪ್ರಮುಖವಾದ ಆಹಾರ ಪದಾರ್ಥಗಳು. ಶರೀರದ ಜೀವಕೋಶಗಳ ನಿರ್ಮಾಣ ಹಾಗೂ ನಿರ್ವಹಣೆಗೆ ಈ ಆಹಾರ ಪದಾರ್ಥಗಳು ಅತಿ ಮುಖ್ಯವಾಗಿ ಬೇಕು. ಈ ಆಹಾರ ಪದಾರ್ಥಗಳು ಹೆಚ್ಚಾಗಿರುವ ಅಂಶಗಳೆಂದರೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು, ಬೇಳೆಕಾಳುಗಳು, ದ್ವಿದಳ ಧಾನ್ಯಗಳು, ಮೊಟ್ಟೆ, ಮೀನುಗಳು ಹೇರಳವಾಗಿ ಇರುತ್ತವೆ. ಮೂರನೆಯದಾಗಿ ಶರೀರ ಸಂರಕ್ಷಕ ಆಹಾರ ಪದಾರ್ಥಗಳು. ವಿಟಮಿನ್ಗಳು ಮತ್ತು ಖನಿಜಾಂಶಗಳಿಂದ ಸಂಪನ್ಮೂಲವಾದ ಆಹಾರ ಪದಾರ್ಥಗಳನ್ನು ಸಂರಕ್ಷಕ ಆಹಾರ ಪದಾರ್ಥಗಳೆಂದು ಕರೆಯುತ್ತೇವೆ. ತರಕಾರಿಗಳಲ್ಲಿ ಬಹುತೇಕ ಹಸಿರೆಲೆಗಳಿಂದ ಕೂಡಿದ ತರಕಾರಿಗಳು, ನಾರಿನಂಶವು ತರಕಾರಿಗಳು, ಹಳದಿ ಮತ್ತು ಕಿತ್ತಳೆ ಬಣ್ಣದ ಹಣ್ಣುಗಳು, ನಿಂಬೆ ಜಾತಿಯ ಹಣ್ಣುಗಳಲ್ಲಿ ವಿಟಮಿನ್ ಸಿ ಜಾಸ್ತಿಯಾಗಿರುತ್ತದೆ. ಸ್ಥಳೀಯವಾಗಿ ಹೇರಳವಾಗಿ ದೊರೆಯಬಹುದಾದ ಹಾಗೂ ಬೆಳೆಸಬಹುದಾದ ನುಗ್ಗೆ ಸೊಪ್ಪು, ಒಂದೆಲಗ, ಬಸಳೆ ಸೊಪ್ಪು, ಹರಿವೆ ಮುಂತಾದ ಸೊಪ್ಪುಗಳನ್ನು ನಿರಂತರವಾಗಿ ಸೇವಿಸಿದಲ್ಲಿ ರಾಸಾಯನಿಕ ರಹಿತ ಪೌಷ್ಟಿಕಾಂಶಯುಕ್ತ ಆಹಾರ ನಮ್ಮ ದೇಹಕ್ಕೆ ದೊರೆಯುವಂತಾಗುತ್ತದೆ. ಸ್ನೇಹಿತರೆ, ಇದೀಗ ನಾವು ಸಮತೋಲನ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ಬೇಕಾದ ಎಲ್ಲಾ ಪೌಷ್ಟಿಕಾಂಶಗಳನ್ನು ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ದೊರಕಿದರೆ ಅದನ್ನೇ ಸಮತೋಲನ ಆಹಾರ ಎನ್ನುತ್ತಾರೆ. ಸಮತೋಲನ ಆಹಾರ ಸೇವಿಸುವುದರಿಂದಲೇ ಆರೋಗ್ಯವಾಗಿರುವುದು ಸಾಧ್ಯ. ಸ್ಥಳೀಯವಾಗಿ ಸಿಗುವ ಆಹಾರದ ಆಯ್ಕೆಯಿಂದಲೇ ಸಮತೋಲನ ಆಹಾರ ಪಡೆಯಬಹುದು. ಪ್ರತಿದಿನ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ
1: ಧಾನ್ಯಗಳು,
0: ಬೇಳೆಕಾಳುಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಹಸಿರು ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳಲ್ಲಿ ಸ್ಥಳೀಯವಾಗಿ ದೊರಕುವ ಹಣ್ಣುಗಳಾದ ಬಾಳೆಹಣ್ಣು, ನಿಂಬೆಹಣ್ಣು, ಚಿಕ್ಕು ಹಣ್ಣು, ಹಲಸು, ಹಾವು ಇತ್ಯಾದಿ ಹಣ್ಣುಗಳ ಸೇವನೆ ಆರೋಗ್ಯಪೂರ್ಣ ಬದುಕಿಗೆ ಪರಿಣಾಮಕಾರಿಯಾಗುವಲ್ಲಿ ಸಂದೇಹವಿಲ್ಲ. ನಾವು ನಿತ್ಯವೂ ಸಮತೋಲನ ಆಹಾರ ಸೇವಿಸುವುದರಿಂದ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ದೇಹಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು ದೊರಕುತ್ತವೆ. ಅಪೌಷ್ಟಿಕತೆ ಹೋಗಲಾಡಿಸಬಹುದು. ದೇಹ ಕ್ಷೀಣಿಸುವುದು, ಬೊಜ್ಜು ಬರುವುದಾಗಲಿ ಆಗುವುದಿಲ್ಲ. ಬೆಳೆಯುವ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಬೇಕಾಗುವ ಹೆಚ್ಚುವರಿ ಪೋಷಕಾಂಶ ದೊರಕುತ್ತದೆ. ಆಹಾರದಲ್ಲಿ ವೈವಿಧ್ಯತೆ ಇರುತ್ತದೆ. ಆತ್ಮೀಯರೇ, ಆಹಾರ ಕ್ರಮವನ್ನು ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಆದಾಯಕ್ಕನುಗುಣವಾಗಿ ಗರಿಷ್ಠ ಮಟ್ಟದ ಪೌಷ್ಟಿಕತೆಯನ್ನು ಹೊಂದಲು ಬುದ್ಧಿವಂತಿಕೆಯಿಂದ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮನೆಯಲ್ಲಿ ಸಣ್ಣ ಪುಟ್ಟ ಕೈತೋಟ ಮಾಡಿಕೊಂಡು ತರಕಾರಿ ಹಣ್ಣು ಗಿಡಗಳನ್ನು ಬೆಳೆಸಬಹುದು. ಮಾಂಸಾಹಾರಿಗಳಾಗಿದ್ದಲ್ಲಿ ಕೋಳಿ ಸಾಕಣೆ ಮಾಡಿ ಮೊಟ್ಟೆ ಮಾಂಸಗಳನ್ನು ಕುಟುಂಬದ ಆಹಾರಕ್ಕಾಗಿ ಬಳಸಬಹುದು. ಹಾಗೆಯೇ ವೈಯಕ್ತಿಕ ಸ್ವಚ್ಛತೆ, ಪದರ ಸ್ವಚ್ಛತೆ, ಅಡುಗೆ ಮಾಡುವ ಪಾತ್ರೆಗಳ ಸ್ವಚ್ಛತೆ, ಅಡುಗೆ ಮನೆ ಸ್ವಚ್ಛತೆ ಇವೆಲ್ಲದರ ಬಗ್ಗೆ ಲಕ್ಷ್ಯ ವಹಿಸಿದಾಗ ಖಂಡಿತವಾಗಿಯೂ ನಮ್ಮ ಆರೋಗ್ಯ ನಮ್ಮ ಅಂಗಳದಲ್ಲಿ ನಮ್ಮ ಅಂಗೈಯಲ್ಲಿ ಎಂದು ಖಡಾಖಂಡಿತವಾಗಿ ಹೇಳಬಹುದು. ಇನ್ನು ನಾವು ತೆಗೆದುಕೊಳ್ಳುವ ಆಹಾರ ಪದಾರ್ಥಗಳಲ್ಲಿ ಪೌಷ್ಟಿಕಾಂಶ ನಾಶವಾಗದಂತೆ ಪೌಷ್ಟಿಕಾಂಶ ವೃದ್ಧಿಸುವಂತೆ ವಹಿಸಬೇಕಾದ ಕ್ರಮದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಆಯಾ ಋತುವಿನಲ್ಲಿ ಲಭ್ಯವಿರುವ ಹಣ್ಣು ತರಕಾರಿ ಬಳಸಿ, ಸ್ಥಳೀಯವಾಗಿ ಲಭ್ಯವಿರುವ ಹಸಿರೆಲೆ ತರಕಾರಿ ಬಳಸಿ. ಕತ್ತರಿಸುವ ಮುನ್ನ ತರಕಾರಿಗಳನ್ನು ಚೆನ್ನಾಗಿ ತೊಳೆಯಿರಿ. ಮುಚ್ಚಳ ಮುಚ್ಚ ಪಾತ್ರೆಗಳಲ್ಲಿ ತರಕಾರಿಗಳನ್ನು ಬೇಯಿಸಿ. ಆಹಾರವನ್ನು ನೊಣಗಳಿಂದ ದೂರವಿಡಿ. ಯಾವುದೇ ಆಹಾರವನ್ನು ತೆರೆದಿಡಬೇಡಿ. ಸುರಕ್ಷಿತವಾಗಿ ನೀರನ್ನು

0: ಕುಡಿಸಬಾರದು. ಅನ್ನದ ಗಂಜಿ ತೆಗೆಯಬೇಡಿ, ಇಂಗಿಸಿ. ಸಮತೋಲನ ಆಹಾರ ಸರ್ವ ರೋಗಕ್ಕೆ ಪರಿಹಾರ. ಆರೋಗ್ಯವಂತ ದೇಹಕ್ಕಾಗಿ ಪ್ರತಿದಿನ ವ್ಯಾಯಾಮ ಮಾಡಿ, ಹಿತಮಿತವಾದ ಆಹಾರ ಸೇವಿಸಿ, ದೀರ್ಘಕಾಲ ಜೀವಿಸಿ.
1: ಇದುವರೆಗೆ ಆಹಾರ ಮತ್ತು ಆರೋಗ್ಯ ಈ ಕುರಿತು ಮಾಹಿತಿ ನೀಡಿದವರು ಸುಧಾ ಜೋಶಿ. ಈಗ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ.

0: ಸವಿತಾ ನಾಗಭೂಷಣ ಅವರ ಕಾದಂಬರಿ ಸ್ತ್ರೀಲೋಕದ ನಿರೂಪಣೆ. ಅಂಟುರೋಗ
1: ಅಮ್ಮ ಯಾವಾಗ ಬಂದ್ರಿ?

0: ಸುತ್ತಾಡ್ಕೊಂಡ್ ಬಂದ. ಅಮ್ಮ ಕೈ ಕೈ ತೊಳ್ಕೋ, ಕಾಫಿಗೆ ಇಡ್ತೀನಿ, ದೋಸೆ ಹಿಟ್ಟು ಇದೆ. ಒಂದು ಕಾಗದ ಬರಿಬಾರ್ದಿತ್ತ, ಏನೆಲ್ಲ ಹೊತ್ಕೊಂಡು ಈ ಬಿಸ್ಲಲ್ಲಿ.
1: ಆ ರತ್ನಮ್ಮನ್ ಮಗಳು ಕುಮಾರಿ ಇದ್ದಾಳಲ್ವಾ, ಅವಳನ್ನ ಇಲ್ಲೇ ನಂದಿನಿ ಹಾಸ್ಪಿಟಲ್ ನಲ್ಲಿ ತೋರಿಸ್ಬೇಕಾಗಿತ್ತು.
0: ಏನಾಗಿತ್ತು?
1: ರತ್ನಮ್ಮ ನಾನು ಇಬ್ರು ಬಂದ್ವಿ. ರತ್ನಮ್ಮ ಅತ್ಲಾಗ್ ಹೋದ್ರು, ನಾನ್ ಇತ್ಲಾಗ್ ಬಂದೆ. ಸಂಜೆ ಹೊರಕ್ ಬಿಡ್ತೀನಿ.
0: ಪುಷ್ಪನ ಕರ್ಕೊಂಡ್ ಬರ್ಬೇಕಿತ್ತು.
1: ಮನೇಲಿ ಯಾರಾದ್ರೂ ಬೇಕಲ್ಲ ಸುಮಾ, ನಿಮ್ಮ ಅಪ್ಪಾಜಿಗೆ ಬೇರೆ ಇತ್ತೀಚೆಗೆ ಅಷ್ಟು ಸುಖ ಇಲ್ಲ, ವಾತ ಜಾಸ್ತಿ ಆಗಿದೆ ಅಲ್ವಾ.
0: ಹೇಳಮ್ಮ ಕೈ ಕಾಲು ತೊಳ್ಕೊಂಡು.
1: ಅಲ್ವೇ
0: ಶಂಕರತ್ತೆ ಬಂದಿದ್ರು, ಅವ್ರ ಜೊತೆ ನಾಲ್ಕು ದಿನ ಅಂತ ಮಂಚಾಲಿಗೆ ಹೋದವರು ಇನ್ನೂ ಬಂದೇ ಇಲ್ಲ. ಅಲ್ಲಿಂದಾನೇ ಊರಿಗೆ ಹೋದ್ರು ಗೊತ್ತಿಲ್ಲ. ಶಂಕರತ್ತೆ ಉಡುಪಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರ ಜೊತೆಗೆನೆ ಉಡುಪಿಗೆ ಹೋದ್ರು ಏನೋ ಅದೂ ತಿಳಿಯಿಲ್ಲಮ್ಮ.
1: ಅದ್ಯಾಕೆ ನಿಮ್ಮನೆಯಲ್ಲಿ ನಿಮ್ಮ ಸರಿಯಾಗಿ ನಾಲ್ಕು ದಿನ ಉಳಿಯೋದಿಲ್ಲ? ಮಗಳೇ ಹೆಚ್ಚು ಅವರಿಗೆ.
0: ಇರ್ಲಿ ಬಿಡಮ್ಮ, ಅವರಿಗೆ ಎಲ್ಲಿ ಹಿತ ಆಗುತ್ತೋ ಅಲ್ಲೇ ಇರ್ಲಿ. ಅವಳಿಗೂ ಮಗು ಸಣ್ಣದ.
1: ಆಗಲ್ಲ, ಎಷ್ಟಾದ್ರೂ ಮಗಳು ಮಗಳ, ಮಗ ಮಗನ. ಮಗಳ ಮನೆಯಲ್ಲಿ ಜಾಸ್ತಿ ದಿನ ಇದ್ರೆ ಸಸಾರ ಆಗ್ಬಿಡುತ್ತೆ.
0: ಅದನ್ನ ನಾನ್ ಹೇಗೆ ಹೇಳದ?
1: ಪ್ರಕಾಶನಲ್ಲಿ
0: ಇನ್ನೆಲ್ಲಿಗೆ ಅಂಗಡಿಗೆ.
1: ಸ್ವಲ್ಪ ಹಪ್ಪಳ ಇದೆ, ಉಪ್ಪಿನಕಾಯಿ ತಂದಿದ್ದೀನಿ. ಉಪ್ಪಿನಕಾಯಿ ತುಂಬಾ ಹೊಸ್ತು ಕಣೆ, ನಾಲ್ಕು ದಿನ ಕಳಿಬೇಕು.
0: ಮಾವಿನಕಾಯ್ದಾ?
1: ಇದ್ರಲ್ಲಿ ಸ್ವಲ್ಪ ಮಾವಿನಕಾಯಿ ತೊಕ್ಕಿದೆ. ಮತ್ತೆ ನೀರ್ ಮುಟ್ಟಿಸ್ಬೇಡ, ಗೊತ್ತಾಯ್ತಾ?
0: ಕುಮಾರಿಗೆ ಏನಾಗಿದೆಮ್ಮ? ಬಸುರಿನ?
1: ಅಲ್ಲ ಕಣೆ, ಅದೊಂದ್ ದೊಡ್ಡ ಕತೆ. ಪಾಪ ರತ್ನಮ್ಮನ್ ಗ್ರಹಚಾರ.
0: ಯಾಕಮ್ಮ?
1: ಹೆಂಗಿತ್ತು ಹುಡುಗಿ, ಹೆಂಗಾಗಿದೆ ಅಂದ್ರೆ, ಕುಮಾರಿ ಗಂಡ ಇದಾನಲ್ಲ, ಬುದ್ಧಿ ಅಷ್ಟು ಸರಿ ಇಲ್ಲ.
0: ನಾ ನೋಡಿಲ್ಲ, ಒಳ್ಳೆ ಅನಿತಾಗಿ ಕಾಣ್ತಾನಲ್ವಾ.
1: ನೋಡೋಕ್ ಆಗಿದ್ದಾನೆ ಸುಮ್ಮನ್ಗುಸ್ಕ. ಅದೆಲ್ಲಿ ಹೋಗ್ತಾನೋ, ಇವಳಿಗೂ ರೋಗ ತಂದು ಅಂಟಿಸಿದಾನೆ. ಊರಲ್ಲಿ ತೋರಿಸಿದ್ರೆ ಗುಲ್ಲಾಗುತ್ತೆ ಅಂತ ಇಲ್ಲಿಗ್ ಬಂದ್ವಿ. ಈಗಂತೂ ಕುಮಾರಿ ಒಳ್ಳೆ ಹಂಚಿ ಕಡ್ಡಿ ತರ ಆಗಿದ್ದಾಳೆ.
0: ಅಯ್ಯೋ, ಮೊದ್ಲು ಸ್ವಲ್ಪ ಹಾಗಿದ್ದಾನೆ ಇದ್ದಿದ್ದು,
1: ಈಗ ನೋಡ್ಬೇಕು ಸುಮಾ, ಗುರ್ತೇ ಸಿಗಲ್ಲ. ಮೈಯಲ್ಲಿ ಒಂದು ಚಟ ರಕ್ತನೂ ಇಲ್ಲ.
0: ಹಂಗ್ಯಾಕಮ್ಮ ಅಂತ ಬುದ್ಧಿ ಬಂತು?
1: ಅವನು ಒಳ್ಳೆ ಕಟ್ಟು ಮಸ್ತಾಗಿದ್ದಾನೆ, ಇವಳು ಗುಬ್ಬಚ್ಚಿ.
0: ಹಾಗಂತ
1: ಅದ್ಯಾವುದು ಔಷಧಿ ಕಂಪನಿಲಿ

0: ಮಾತ್ರೇನಂತಾನಂತೆ, ಮುಲಾಮು ಹಚ್ಕೋತಾನಂತೆ. ಕುಮಾರಿಗೆ ಮೊದ್ಲು ಅವನೇ ಇದನ್ನ ಇವಳಿಗೆ ಹತಿದು ಅಂತ ಗೊತ್ತಾಗಿಲ್ಲ. ಏನೋ ಆಗಿದೆ ಅಂತ ಅನ್ಭವಿಸ್ಕೊಡುತ್ತಾನೇ ಇದ್ಲು. ಆಮೇಲೆ ನೋಡಿದ್ರೆ ಇದು ಅವಂದೇ ಪ್ರಸಾದ. ಒಳ್ಳೆ ಕೆಂಜಿರುವೆ ಕಡಿದ ಹಾಗ ಆಗುತ್ತಂತೆ, ಬೆಳ್ಳಗೆ ಅಂಟಾದ ನೀರು ಬೇರೆ ಸೋರುತ್ತಂತೆ. ಇಂಥದನ್ನ ಬಾಯಿಬಿಟ್ಟು ಹೇಳೋ ಬಾರಿ ಕಷ್ಟ ಸುಮ. ಈಗ ಅವಳನ್ನ ಏನಂತಾನಂತೆ, ಏನಂತಾನೆ, ನೀನ್ ಸರಿಯಾಗಿದ್ದಿದ್ರೆ ನಾನು ಯಾಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾನಂತೆ. ಎಲ್ಲ ನಿನ್ನಿಂದ ಅಂತ ಕುಮಾರಿ ಮೇಲೆ ಗೂಬೆ ಕೂರಿಸ್ತಾನೆ. ಪಾಪ ಅವಳೇನಮ್ಮ, ಕುಮಾರಿನೂ ಅಷ್ಟು ಚುರುಕು ಹುಡುಗಿ ಅಲ್ಲ ಸುಮ್ಮ, ಅದಕ್ಕೂ ಅಷ್ಟು ಛಾತಿ ಇಲ್ಲ. ನಾನು ವಾಪಸ್ ಗಂಡನ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಾಳಮ್ಮ.
1: ಪಾಪದ್ದು
0: ಕುಮಾರಿ ಗಂಡ 6 ತಿಂಗಳಾಯ್ತಂತೆ ಈ ಕಡೆ ಮುಖನೇ ಹಾಕ್ಲಿಲ್ಲ. ಊರಿನಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ, ಏನ್ ಮಾಡೋಕು ತೋಚ್ತಾ ಇಲ್ಲ. ರತ್ನಮ್ಮ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ.
1: ಅದೇ ಮತ್ತೆ ಪಾಪ ಅವರಾದ್ರೂ ಏನ್ ಮಾಡ್ತಾರೆ ಹೇಳು.
0: ಅದಕ್ಕೆ ನಾನು ರತ್ನಮ್ಮನಿಗೆ ಹೇಳ್ಕೊಟ್ಟೆ, ಕುಮಾರಿಗೆ ಮೈ ಇಳಿತು, ಅದಕ್ಕೆ ಆರೈಕೆಗೆ ಇಟ್ಕೊಂಡಿದ್ದೀನಿ ಅಂತ ಹೇಳು, ಜನ ಬಾಯಿ ಮುಚ್ಕೋತಾರೆ ಅಂತ ಹೇಳಿದೆ.
1: ಅಲ್ಲ ಕಣಮ್ಮ, ಇವಳ ರೋಗ ವಾಸಿ ಆಯ್ತು ಅಂತ ಇಟ್ಕೋ, ಮತ್ತೆ ಅವನ ಮಗ ಅಂಟಿಸಿದ್ರೆ.
0: ಅದನ್ನೇ ಆ ಹುಡುಗಿನೂ ಹೇಳ್ತಾ ಇದೆ, ಒಳ್ಳೆ ಸಂಬಂಧ ಅಂತ ಕುಣ್ಕೋತ ಮಾಡಿದ್ರು. ಈಗ ನೋಡಿದ್ರೆ ಮದುವೆಯಾಗಿ ನೆಟ್ಟಗೆ 2 ವರ್ಷನೂ ಆಗಿಲ್ಲ.
1: ಅವನು ಒಳ್ಳೆ ಬುದ್ಧಿ ಬರ್ಬೇಕು ಅಷ್ಟೇ. ಇನ್ನೇನ್ ಸಮಾಚಾರಮ್ಮ ಊರ ಕಡೆ?
0: ಆ ವಿಠೋಬನ್ ಮಗಳು ವಂದನಾಗೆ ಮದುವೆ ಆಯ್ತು ಸುಮ.
1: ಓ ಹೌದಾ, ಯಾವಾಗ, ಯಾರು ಹುಡುಗ?
0: 2ನೇ ಸಂಬಂಧ. ದುಡ್ಡು ಕಾಸು ಚೆನ್ನಾಗಿದೆ, ಆದ್ರೆ ಹುಡುಗನಿಗೆ ವಯಸ್ಸಾಗಿದೆ ಕಣೆ.
1: ಅದ್ಯಾಕಮ್ಮ ಕಾದು ಕಾದು ಕೊನೆಗೂ?
0: ನಿಂಗ್ ಗೊತ್ತಿಲ್ವ, ಕಂಡೀಷನ್ ಮೇಲೆ ಕಂಡೀಷನ್. ಹುಡುಗ ಓದಿರ್ಬೇಕು, ಕೆಂಪಗಿರ್ಬೇಕು, ಕಾರ್ ಇರ್ಬೇಕು, ಬಂಗ್ಲೆ ಇರ್ಬೇಕು, ಜಬರ್ದಸ್ತು ಕೆಲಸದಲ್ಲಿ ಇರ್ಬೇಕು. ಗಿಣಿಗೆ ಹೇಳಿದ ಹಾಗೆ ಊರವರೆಲ್ಲ ಹೇಳಿದ್ರು ಒಂದೇ ಪಟ್ಟು.
1: ಏನು
0: ಮೂಲ ಕಂಡೀಷನ್ಗಳಿಗೆಲ್ಲ ಹೆದರಿ ಬಿಟ್ಟೋ ಬಣ್ಣ ನಾವು ಸಂಬಂಧಿಕರು ವರ ತೋರಿಸೋದನ್ನೇ ಬಿಟ್ಬಿಟ್ರು.
1: ಈಗೆಷ್ಟು ವಯಸ್ಸು ಅವಳಿಗೆ?
0: 35 ಇರ್ಬೇಕು.
1: ಹುಡುಗನಿಗೆ
0: ಬಿಟ್ಟೋ ಬಣ್ಣ 40 ಅಂತ ಹೇಳಿದ್ರು. 45 ಮೇ ಆಗಿದೆ ಅನ್ಸುತ್ತೆ. ಎಂತೆಂತ ಸಂಬಂಧ ಬಂದಿತ್ತು, ಎಲ್ಲನು ಬೇಡ ಬೇಡ ಅಂತ ಈಗ ಹೀಗಾಯ್ತು ನೋಡು.
1: ಅತೀ ಆಸೆ ಗತಿಗೇಡು. ದೋಸೆ ತಗೊಳ್ಳಿ.
0: ಮೊನ್ನೆ ವಂದನ ಮನೆಗೆ ಬಂದಿದ್ಲು ಗೊತ್ತಾ, ಪುಷ್ಪನ್ ಹತ್ರ ಹೇಳ್ತಾ ಇದ್ಲು, ನಂತರ 108 ಕಂಡೀಷನ್ ಹಾಕ್ತಾ ಕೂರ್ಬೇಡ, ಒಳ್ಳೆ ಕಡೆ ಸಂಬಂಧ ಸಿಕ್ಕಿದ್ರೆ ಮದುವೆ ಆಗ್ಬಿಡು ಅಂತ. ಇತ್ತೀಚೆಗೆ ಅವಳ ಸ್ಥಿತಿ ಹೇಗಾಗಿತ್ತು ಅಂದ್ರೆ ಸುಮ, ಯಾವ ಗಂಡಸು ಸಿಕ್ಕಿದ್ರು ಮದುವೆ ಆದ್ರೆ ಸಾಕು ಅನ್ನೋ ಹಾಗಿತ್ತು.
1: ಆಸೆ ಪಡೋದೇನೋ ತಪ್ಪಲ್ಲ, ಆದ್ರೆ ಮಿತಿ ಮೀರಿದ್ರೆ ಕಷ್ಟ ನೋಡು.
0: ಪುಷ್ಪಂದು 1-2 ಕಡೆ ಜಾತಕ ಕೊಟ್ಟಿದ್ದೀನಿ, ಕೂಡಿ ಬಂದ್ರೆ ಮಾಡಿ ಬಿಡೋದೆ. ಯಾವಾಗ ನೋಡಿದ್ರು ಕತೆ ಪುಸ್ತಕ ಓದ್ಕೊಂಡು ಕೂತಿರ್ತ, ಹೇಳಿದ ಮಾತನ್ನ ಒಂದು ಕೇಳೋದಿಲ್ಲ ಸುಮ. ಊದ್ಲನ್ನ ಕತ್ತರಿಸಿ ಏನಂತ ಮಾಡ್ಕೊಂಡ್ ಬಿಟ್ಟಿದ್ದಾಳೆ. ಹುಬ್ಬನ್ನು ಅಷ್ಟೇ, ಇಕ್ಕಳ ತಗೊಂಡು ಕೂದ್ಲು ಕೀರಾ ಇರ್ತಾಳೆ.
1: ಹೋಗ್ಲಿ ಬಿಡಮ್ಮ, ಈಗ ಅದನ್ನ ಎಲ್ಲರೂ ಮಾಡ್ತಾರೆ. ಹಿಂದಿನ ತರ ಅಲ್ಲ, ಈಗಿನ ಕಾಲದಲ್ಲಿ ಹುಡುಗಿರು ಶೋಕಿ ಆದ್ರೆ ಹುಡುಗರು ಒಪ್ಪೋದು. ಗಮನಂತರ ಇದ್ರೆ ಯಾರು ಮೋಸಿ ನೋಡಲ್ಲ ನೋಡು, ಬರೀ ಮಾತಾಡ್ತಾನೆ ಕೂತ್ರಲ್ಲ. ದೋಸೆ ಹಾಗೆ ಇದೆ ತಟ್ಟೆಲಿ ನೋಡು.
0: ಇದೇನೆ ದೋಸೆ, ಇಷ್ಟು ಗಟ್ಟಿ ಮಾಡಿದ್ಯಾ?
1: ನೀನ್ ರುಬ್ಬೇಕಾದ್ರೆ ಅವಲಕ್ಕಿ ಹಾಕೋಕೆ ಮರ್ತು ಬಿಟ್ಟೆ.
0: ಅಯ್ಯೋ ಪ್ರಕಾಶ ಸುಮ್ಮನೆ ಇದ್ನ,
1: ಒಳ್ಳೆ ಪುಸ್ತಕದ ರಟ್ಟು ಇದ್ದ ಹಾಗೆ ಇದೆ ಅಂತ ಬೈದು ತಿಂದ್ರು.
0: ಅಡಿಗೆ ಮಾಡ್ಬೇಕೆ ಗಮನ ಇರ್ಬೇಕು ಕಣೆ, ನಿಮ್ಮ ಅಪ್ಪಾಜಿ ಆಗಿದ್ರೆ ತಟ್ಟೆನ ತೆಗೆದು ನನ್ ಮುಖದ ಮೇಲೆ ಎಸಿತಾ ಇದ್ರು.
1: ನಿನ್ನ ಅಳಿಯ ಅಪ್ಪಾಜಿ ತರ ಅಲ್ಲ ಕಣಮ್ಮ,
0: ಅದಕ್ಕೆ ಗಮನನೇ ಇರಲ್ಲ.
1: ಏ ಹೋಗಮ್ಮ, ಮಾಡಿ ಮಾಡಿ ಜಾರ್ ಹಿಡ್ದೋಗಿದೆ
0: ಅಲ್ವೇ. ಇರೋದು 3. ನಮ್ ತರ ತುಂಬಿದ ಮನೆಯಲ್ಲಿ ಗಾಣದ ಎತ್ತುದ ಹಾಗೆ ದುಡಿದ್ರೆ ಗೊತ್ತಾಗ್ತಿತ್ತು ನಿಮ್ಗೆ.
1: ಏ ಹೋಗಮ್ಮ, ಅವೆಲ್ಲ ನಿಮ್ಮ ಕಾಲಕ್ಕಾಯ್ತು, ನೀವು ಎತ್ತುಗಳ ತರ ಇದ್ರಿ, ಅದಕ್ಕೆ ದುಡಿಸ್ತಾ ಇದ್ರು.
0: ರಂಗಣ್ಣನ ಮಗಳು ಮುಕ್ತಾಯ ಇದ್ಲ?
1: ಹೌದು.
0: ಓಡಿ ಹೋದ್ಲು ಗೊತ್ತೇನೆ ಸುಮ.
1: ಅದ್ಯಾಕಮ್ಮ ಹೀಗಂತೀಯ? ಪುಷ್ಪ ನಂಗೆ ಕಾಗದ ಬರ್ದಿದ್ಲು ಕಣಮ್ಮ, ಹುಡುಗ ತಿಳ್ದಾರಂತೆ. ಹುಡುಗ ತುಂಬಾ ಚೆನ್ನಾಗಿದ್ನಂತೆ, ರಂಗಣ್ಣ ತಿಪ್ಪರ್ಲಾಗ ಹಾಕಿದ್ರು ಇಂಥ ಹುಡುಗ ಸಿಗ್ತಾ ಇದ್ನ.
0: ಏ ಹೀಗಂತೀಯನೆ, ಮಾಂಸ ಮಂಡಿ ಎಲ್ಲ ತಿಂತಾರೆ, ಜಾತಿ ಬೇರೆ. ರಂಗಣ್ಣ ಹಾರಾಡ್ತಾ ಇದ್ದ, ಒಂದ್ ರೀತಿಯಲ್ಲಿ ಸಮ ಆಯ್ತು ಬಿಡು.
1: ಈಗಿನ ಕಾಲದಲ್ಲಿ ಯಾರು ತಿನ್ನಲ್ಲ ಹೇಳು?
0: ಆದ್ರೂ ಆಚಾರ ವಿಚಾರ,

0: ಬಿಡಮ್ಮ, ಈಗಿನವರು ಅದನ್ನೆಲ್ಲ ಯಾರು ಇಟ್ಕೊಂಡಿದ್ದಾರೆ ಹೇಳು? ಅವಳಿಗೆ ಇಷ್ಟ ಆಯ್ತು ಮಾಡ್ಕೊಂಡಿದ್ದಾಳೆ. ಇವರೇ ನಿಂತು ಮಾಡಿದ್ದಿದ್ರೆ ಅವಳು ಯಾಕೆ ಓಡಿ ಹೋಗ್ತಾ ಇದ್ಲು? ಅಲ್ಲ, ರಣ್ಣ ಅಷ್ಟು ವರ್ಷದಿಂದ ಹುಡುಕ್ತಾ ಇದ್ರಲ್ಲ, ಎಲ್ಲಾದ್ರೂ ವರ ಸಿಕ್ಕಿದ್ನ? ಸಿಕ್ಕಿದ್ದಿದ್ರು ಒಂದೆರಡು ಲಕ್ಷ ಕೊಡದೆ ಇದ್ದಿದ್ರೆ ಮದ್ವೆ ಆಗ್ತಾ ಇತ್ತ ಹೇಳು. ಈಗ ನೋಡಿ, ಒಂದು ಪೈಸೆ ಖರ್ಚು ಇಲ್ಲ. ಜಾತಿ ಏನಿದೆ ಅದ್ರಲ್ಲಿ? ಮಣ್ಣು. ಅದನ್ನೆಲ್ಲ ನಾವು ಮಾಡ್ಕೊಂಡಿರೋದು. ನಾನಂತೂ ಮುಕ್ತ ಮಾಡಿದ್ದನ್ನು ಸಪೋರ್ಟ್ ಮಾಡ್ತೀನಿ. ಏನಂತಿ?
1: ನನ್ಗೆ ಅವೆಲ್ಲ ಹಿಡ್ಸಲ್ಲ ಸುಮ, ಪ್ರಾಣ ಬಿಟ್ರು ಸಮ.
0: ಪುಷ್ಪ ಬರ್ದಿದ್ಲು, ರಂಗಣ್ಣವರು ಮಗಳು ಅಳಿಯನ್ನ ಹಬ್ಬಕ್ಕೆ ಕರೆಸಿಕೊಂಡಿದ್ದಾರಂತಲ್ಲ.
1: ಪುಷ್ಪ ಇನ್ನೆಲ್ಲ ಮುಕ್ತ ಹೇಳಿದ್ದೆಲ್ಲ ಅವಳಿಗೆ ಭೇದವಾಕ್ಯ.
2: ಇದು ಅದ್ರ ತರ ಓಡಿ ಹೋಗ್ದಿದ್ರೆ
0: ಸುಮ್ನಿರಮ್ಮ, ಯಾಕೆ ಹಿಂಗಾಗ್ತೀಯ?
1: ಎತ್ತು ಹೊತ್ತು ಸಾಕೋದೆಲ್ಲ ಇಂಥವನ್ನ ಅನುಭವಿಸೋಕೆ ಬಿಡು.
0: ಬೇಗ ಅಡಿಗೆ ಮಾಡಿ ಬಿಡ್ತೀನಿ, ಊಟ ಮಾಡಿಕೊಂಡೆ ಹೋಗು.
2: ಪಾಪ ರತ್ನಮ್ಮ ಹೊಟ್ಟೆಗೆ ಏನಾದರೂ ತಿಂದಿರ್ತಾರೋ ಇಲ್ವೋ, ಇಷ್ಟೊತ್ತಿಗೆ ಡಬ್ ಬಂದಿದ್ರೆ ಸಾಕಪ್ಪ.
0: ಅಮ್ಮ ಹೀಗೆ ಮಾಡು, ಅವರಿಬ್ಬರನ್ನು ಇಲ್ಲಿಗೆ ಕರ್ಕೊಂಡ್ ಬಾ, ಅಷ್ಟೊತ್ತಿಗೆ ನಾನು ಎಲ್ರಿಗೂ ಅಡಿಗೆ ಮಾಡಿ ಇಟ್ಟಿರ್ತೇನೆ.
2: ಹಾಗಂತೀನಿ,
0: ಪಾಪ ಅವರು ಅಲ್ಲಿಗೆ ಹೋಗ್ಬೇಕು ಹೇಳಿ.
2: ಹಾಗೆ ಮಾಡು ಸುಮ, ನಾನು ಸರ್ರ ಅಂತ ಹೋಗಿ ಕರ್ಕೊಂಡು ಬರ್ತೀನಿ. ನಿನ್ ಗಂಡ ಏನು ಅನ್ನಲ್ಲ?
0: ಒಳ್ಳೆ ಕತೆ. ನಿನ್ನ ಅಳಿಯ ಅಂತ ಅವರಲ್ಲಮ್ಮ, ಇವರಿಗೆ ಊಟ ಹಾಕೋದ್ರಿಂದ ಅವ್ರಿಗೇನು ಬಡತನ
2: ಬಂದಿದೆ?
0: ಏನಾಗಲ್ಲಮ್ಮ, ಕರ್ಕೊಂಡ್ ಬಾ ನೀನು.
2: ಸರಿ, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ನಿನ್ನ ಅಪ್ಪನಿಗೆ ಈ ವಿಷಯ ಗೊತ್ತಿಲ್ಲ, ಸಂಜೆ ಒಳಗೆ ನಮ್ಮ ಮನೆಯಲ್ಲಿ ಇರ್ಬೇಕು.
0: ಸರಿ.
3: ಇದುವರೆಗೆ ಸವಿತಾ ನಾಗಭೂಷಣ ಅವರ ಕಂದರಿ ಸ್ತ್ರೀಲೋಕದ ನಿರೂಪಣೆ ಕೇಳಿದಿರಿ. ನಿರೂಪಿಸಿದವರು ಶುಭದಾ ಡಿ ರೈ, ಮಮತಾ ನವೀನ್ ಶೆಟ್ಟಿ.

ನಳಪಾಕ. ಭಾಗವಹಿಸುತ್ತಾರೆ ಶಾಂತಪ್ಪ ಬಾಬು. ಕೇಳುಗರೇ ನಮಸ್ಕಾರ, ನಳಪಾಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಾಂತಪ್ಪ ಬಾಬು. ಇವರು ಮಂಗಳೂರಿನಲ್ಲಿ ಟ್ರಾಫಿಕ್ ಪೊಲೀಸ್ ಆಗಿದ್ದಾರೆ. ಪ್ರಸ್ತುತ ಸಂಚಾರ ದಕ್ಷಿಣ ಪೊಲೀಸ್ ಠಾಣೆ ನಾಗುರಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಬರೀತಾರೆ, ಹಾಗೆ ಅನೇಕ ಕವನಗೋಷ್ಠಿಗಳಲ್ಲಿ ಭಾಗವಹಿಸುತ್ತಾರೆ. ಹಾಗೆಯೇ ಅವರು ಒಂದು ಪುಸ್ತಕ

0: ತುಂಬಾ ಒಂದು ಒತ್ತಡದ ಕೆಲಸ ಅಂತ ಈಗ ಹೊರಗಿನ ನೋಡಿದ್ರೆ ಅನ್ಸುತ್ತೆ. ಯಾಕಂದ್ರೆ ಈಗ ನಾವು ನೋಡ್ತೇವೆ ಎಲ್ಲ ಈಗ ರೋಡ್ ಅಲ್ಲಿ ನೋಡುವಾಗ ಅಷ್ಟು ಹೊಗೆ ಧೂಳು, ಇದ್ರ ಮಧ್ಯೆ ನಿರಂತರವಾಗಿ ಕೆಲಸ ಮಾಡ್ಬೇಕಾಗುತ್ತೆ ಈ ಟ್ರಾಫಿಕ್ ಪೊಲೀಸ್ ಅಂದ್ರೆ. ನಿಮ್ಮ ನೇಚರ್ನಿಂದ ಒಂದು ದಿನವನ್ನ ತಗೊಂಡ್ರೆ ಹೇಗಿರುತ್ತೆ ಸರ್?
1: ಡ್ಯೂಟಿ ಅಂದ್ರೆ ನಮಗೆ 8 ಗಂಟೆ ಸ್ಟಾರ್ಟ್ ಆಯ್ತು, ರಾತ್ರಿ 9 ಗಂಟೆ ತನಕ ಡ್ಯೂಟಿ ಇರ್ತದೆ. ಅದ್ರಲ್ಲಿ 2 ಶಿಫ್ಟ್, ಒಂದು ಶಿಫ್ಟ್ ಬೆಳಿಗ್ಗೆ 8 ಗಂಟೆ ಸ್ಟಾರ್ಟ್ ಆದ್ರೆ 2 ಗಂಟೆ ತನಕ, 2 ಗಂಟೆ ಸ್ಟಾರ್ಟ್ ಆದ್ರೆ 9 ಗಂಟೆ ತನಕ. ಒಂದು ದಿವಸ ಬೆಳಿಗ್ಗೆ 8 ರಿಂದ 2 ಬಂದ್ರೆ ಮರುದಿವಸ 2 ರಿಂದ 9 ಗಂಟೆ ಬರ್ತದೆ. ಶಾರ್ಪ್ ಆಗಿ 8 ಗಂಟೆ ಪಾಯಿಂಟ್ ಅಲ್ಲಿ ಇರ್ಬೇಕಾದ, ಯಾಕಂದ್ರೆ ಬೆಳಿಗ್ಗೆ ಪೀಕ್ ಅವರ್ಸ್ ಅಲ್ಲಿ ನಾವು ಇಲ್ಲದೆ ಇದ್ರೆ ಟ್ರಾಫಿಕ್ ಜಾಮು, ಅದು ಇಡೀ ದಿವಸಕ್ಕೆ ಎಫೆಕ್ಟ್ ಆಗುತ್ತೆ.
0: ಅಂದ್ರೆ ಈಗ ನೀವು 8 ಗಂಟೆಯಿಂದ 2 ಗಂಟೆವರೆಗೆ ಅಂತ ಹೇಳಿದ್ರಿ, ಆದ್ರೆ ಎಷ್ಟೋ ಸಲ ಅದಕ್ಕಿಂತ ಕೂಡ ಹೆಚ್ಚು ನೀವು ಕೆಲಸ ಮಾಡ್ಬೇಕಾಗಬಹುದು.
1: ಹೌದು, ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಲವು ವಿಐಪಿಸ್ ವಿಸಿಟ್ ಇರ್ತವೆ, ಅಥವಾ ಏನಾದ್ರೂ ಮಳೆ ಬಂದು ಈ ತರ ಟ್ರಾಫಿಕ್ ಜಾಮ್ ಆದ್ರೆ ಹೆವಿ ಇದ್ರೆ ನಾವು ನಿಲ್ಲಬೇಕಾಗ್ತದೆ. ಯಾಕಂದ್ರೆ ನಾವು ಒಬ್ರಿಂದ ಕಂಟಿನ್ಯೂ
0: ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ.
1: ಹೌದು, ಸಾಧ್ಯವಿಲ್ಲವಾಗ ನಾವು ಅದ್ರ ಜೊತೆಗೆ ಇರ್ಬೇಕಾಗ್ತದೆ, 1 ಗಂಟೆ 2 ಗಂಟೆ ಎಕ್ಸ್ಟ್ರಾ ಮಾಡಬೇಕಾಗ್ತದೆ.
0: ಮತ್ತೆ ಅಷ್ಟೊಂದು ವಾಹನದ ಒತ್ತಡ ಇರುವ ಇದು ಬಹಳ ಕಷ್ಟ ಆಗುತ್ತೆ. ಇಷ್ಟೊಂದು ವಾಹನ ಒತ್ತಡ ಇದೆ, ಮತ್ತೆ ಎಷ್ಟೋ ಸಲ ನೀವು ನೋಡಿರಬಹುದು ಈ ಏನು ನಿಯಮಗಳಿದೆಯೋ ಅದನ್ನ ನಮ್ಮ ಜನ ಪಾಲಿಸ್ತಾ ಇಲ್ಲ, ಆಗ ಒಂದು ಸಿಟ್ಟು ಬರಬಹುದು, ಒತ್ತಡ ಹೆಚ್ಚಾಗಬಹುದು. ಏನಂತೀರಿ ವಾಹನ ಒತ್ತಡದ ಬಗ್ಗೆ ಮತ್ತೆ ಅದರ ನಿರ್ವಹಣೆ ಬಗ್ಗೆ, ಜನ ಹೇಗೆ ಸಹಕರಿಸಬಹುದು ನಿಮ್ ಜೊತೆ ಅಂತ?
1: ಶುರು ಹೇಳ್ಬೇಕಂತ ಹೇಳಿದ್ರೆ ಟ್ರಾಫಿಕ್ ನಿಯಮ ಏನಿದೆ ಅದನ್ನ ಪಾಲಿಸಿದ್ರೆ ಬ್ಲಾಕ್ ಆಗೋದು ಕಡಿಮೆ. ಟ್ರಾಫಿಕ್ ಜಾಮ್ ಅಂತೀವಿ, ಟ್ರಾಫಿಕ್ ಜಾಮ್ ಅದರಷ್ಟಕ್ಕೆ ಆಗುದಲ್ಲ, ನಾವು ಮಾಡ್ಕೊಳ್ಳೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಬ್ಬ ರೈಟ್ ತಗೊಳ್ತಾನೆ ಅಂತ ಹೇಳಿದ್ರೆ, ಟರ್ನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆದ್ರೆ ಹಿಂದೆ ನಾವು ಬಂದು ಅವನ ಓವರ್ಟೇಕ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಜಾಮ್ ಆಗ್ತದೆ. ಅದಕ್ಕಿಂತ ಅದಕ್ಕೆ ಹಿಂದೆ ಬಂದವನು ಸ್ವಲ್ಪ ಒಂದು 2 ಸೆಕೆಂಡ್ ನಿಂತ್ರೆ ಇನ್ನೊಬ್ಬ ರೈಟ್ ತಗೊಂಡು ಅವ್ನು ಸೀದಾ ಹೋಗ್ತಾನೆ, ಆ ಟ್ರಾಫಿಕ್ ಆಟೋಮೆಟಿಕಲಿ ಕ್ಲಿಯರ್ ಆಗ್ತದೆ.
0: ಜನರು ಒಂದು ರೀತಿ ತಾಳ್ಮೆ ಬೆಳೆಸ್ಕೋಬೇಕು.
1: ಹೌದೌದು, ತಾಳ್ಮೆ ಬೆಳೆಸ್ಕೋಬೇಕು. ನಾನು ಹೇಳುವುದು ಟ್ರಾಫಿಕ್ ನಿಯಮ ನಾವು ಯಾವಾಗ ಬೇಕು ಅಂತ ಹೇಳುದಂದ್ರೆ, ಆಕ್ಸಿಡೆಂಟ್ ಆಗಿ ನಮಗೆ ಇನ್ಸೂರೆನ್ಸ್ ಕ್ಲೈಮ್ ಮಾಡುವಾಗ ಎಲ್ಲ ಟ್ರಾಫಿಕ್ ನಿಯಮಗಳನ್ನು ನಾವು ಕೇಳ್ತೇವೆ. ಅದೇ ಹೇಳುದು, ನಾವು ಏನು ಡ್ಯೂಟಿ ಮಾಡ್ಬೇಕು ಅದನ್ನ ಮಾಡುವ ಬದಲು ನಾವು ಅದನ್ನ ರೈಟ್ಸ್ ಅನ್ನು ಕೇಳಿ ತಪ್ಪಾಗುತ್ತೆ. ಕರ್ತವ್ಯ ಅದನ್ನ ಮಾಡಿ ಮಾಡಿ ನಾವು ಅದನ್ನ ಏನು ನಮ್ಮ ರೈಟ್ಸ್ ಅನ್ನು ಹಕ್ಕುಗಳನ್ನು ಕೇಳಿದೆ, ಅದಕ್ಕೊಂದು ಅರ್ಥ ಇರುತ್ತೆ. ಟ್ರಾಫಿಕ್ ನಿಯಮಗಳನ್ನು ಪಾಲಿಸದೇ ಇದ್ದು ವಾಪಸ್ ನಮ್ಗೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ಬೇಕಂತೇಳಿ ಅದು ತಪ್ಪು ನಮ್ಮ.
0: ಮತ್ತೆ ಈಗ ಒಂದು ವಾಹನ ಅಪಘಾತಕ್ಕೆ ಒಳಗಾದಾಗ ಏನ್ ಹೇಳ್ತೀರಿ ಜನರಿಗೆ? ಎಲ್ಲರೂ ಹೇಳ್ತಾರೆ ಜನರಿಗೆ, ಯಾರು ಇದಕ್ಕೆ ಒಳಗಾಗಿರ್ತಾರೋ ಅಪಘಾತಕ್ಕೆ ಅವರಿಗೆ ಸಹಾಯ ಮಾಡದೆ ಅದರ ಒಂದು ವಿಡಿಯೋ ತೆಗೆಯೋದು ಇಂಥದ್ದೆಲ್ಲ ನಡೀತಾ ಇದೆ. ಜನ ಯಾವ ರೀತಿ ಸಹಕರಿಸಬೇಕು ಅಂತ ಹೇಳ್ತೀರಿ?
1: ಈಗ ನಾವು

0: ಅವನಿಗೆ ಅಲ್ಲಿ ಒಂದು ಪೂರಕ ವಾತಾವರಣ, ಅವನು ಒಂದು ವೇಳೆ ಸೀರಿಯಸ್ ಆದ್ರೆ ಬಹು ಚಾನ್ಸಸ್ ಕಡಿಮೆ. ಯಾಕಂದ್ರೆ
1: ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕು,
0: ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕು. ಸೆಕೆಂಡ್, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗಿನ ಟ್ರೆಂಡ್ ಏನಂದ್ರೆ ನನ್ನ ಮೊಬೈಲ್ ಅಲ್ಲಿ ಫಸ್ಟ್ ಗೆ ಅದು ಫೋಟೋ ಹೋಗ್ಬೇಕು ಅಂತ ಹೇಳಿ ಒಂದು
1: ಮಾನವೀಯ
0: ಲಕ್ಷಣ ಅಲ್ಲ ಅಂತ ನಾನು ಹೇಳ್ತೇನೆ. ಫಸ್ಟ್ ಗೆ ನಾವು ಅದ ಏನದು ಗೋಲ್ಡನ್ ಅವರ್ ಅಂತಾರೆ. ಈ ಆಕ್ಸಿಡೆಂಟ್ ಆದ ತಕ್ಷಣ ನಾವು ನಿಯರೆಸ್ಟ್ ಅದಕ್ಕೆ ಫಸ್ಟ್ ಏಡ್ ಕೊಡಿಸುವಂತ ವ್ಯವಸ್ಥೆ ಅಲ್ಲಿಗೆ ಸಾಗಾಟ ಮಾಡುವಂತ ಟೈಮ್ ಅನ್ನು ಗೋಲ್ಡನ್ ಅವರ್ ಅಂತಾರೆ. ಆ ಗೋಲ್ಡನ್ ಅವರ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ಮ ಕರ್ತವ್ಯವನ್ನು ಮಾಡಿದ್ರೆ ಯಾವುದೇ ರೀತಿಯ ಪೇಷಂಟ್ ಬದುಕಿರುವ ಚಾನ್ಸಸ್ ತುಂಬಾ ಹೆಚ್ಚಿದೆ. ನಾವು ಏನ್ ಮಾಡ್ತೇವೆ ತಕ್ಷಣ ಅದಕ್ಕೆ ಆಕ್ಷನ್ ತಗೊಂಡ್ರೆ ಜನ ಬದುಕುಳಿತಾರೆ. ಅದು ಈಗ ನಾವು ಏನ್ ಮಾಡ್ತೇವೆ ಇನ್ನೊಬ್ಬರನ್ನ ನೋಡಿ ನಾವು ಫೋಟೋ ತೆಗೆದು ಅದನ್ನು ಮಾಡ್ತೇವೆ,
1: ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂತ ನಾವು ತಕ್ಷಣ ಕಾರ್ಯತತ್ಪರಬೇಕು.
0: ಒಂದು ನಾವು ಫೋಟೋ ತೆಗೆಯೋದು ನನಗೆ ಅದೇ ಪರಿಸ್ಥಿತಿ ಬಂದ್ರೆ ಇನ್ನೊಬ್ಬರು ಫೋಟೋ ತೆಗೆದು ನಮ್ಗೆ ಎಷ್ಟು ಬೇಸರ ಆಗುವಂತ ತಿಳ್ಕೊಬೇಕು.
1: ಮತ್ತೆ ಸರ್, ಇಷ್ಟೊಂದು ಒತ್ತಡದ ನಿಮ್ಮ ವೃತ್ತಿಯಿಂದ ನಿಮ್ಮ ಮನೆ ಹೋದಾಗ ನಿಮ್ಗೆ ಯಾವ ರೀತಿಯ ಒಂದು ವಾತಾವರಣ ಇದ್ರೆ ಒಳ್ಳೇದು ಅನ್ಸುತ್ತೆ?
0: ಒಂದು ಎರಡು ಮೂರು ತಿಂಗಳಾಯ್ತು ಅಷ್ಟೇ ಮದುವೆ ಆಗಿ. ಮುಂಚೆ ರೂಮ್ಗೆ ಹೋದಾಗ, ನಾನು ಕ್ವಾರ್ಟರ್ಸ್ ಅಲ್ಲಿ ಹೋಗಿ ರೂಮ್ಗೆ ಹೋದಾಗ ತಕ್ಷಣ ನಾನು ಏನು ಏನು ಅಡುಗೆ ಆಗುದಿಲ್ಲ, ನಾನೇ ಮಾಡ್ಬೇಕಾಗ್ತದೆ. ನಾನಂತ ಎಕ್ಸ್ಪೆಕ್ಟ್ ಏನು ಇಟ್ಟುಕೊಂಡಿಲ್ಲ, ಇವತ್ತು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ.
1: ಯಾವ್ದು ಸುಲಭವೋ
0: ಅದನ್ನು ಸುಲಭ ಅನ್ನ ಅಂತ ಮಾಡ್ತೇನೆ. ಅಂತ ಅಂತದ್ದು ಏನಾದ್ರೆ ತಕ್ಷಣ ಯಾವ್ದಾದ್ರೆ ಅದನ್ನು ಮಾಡ್ತೇನೆ. ಮತ್ತೆ ಫ್ರೀ ಟೈಮ್ ಇದೆ ಏನಾದ್ರು ಮಾಡ್ಕೊಂಡು ತಿನ್ನು ಅಂತ.
1: ಅಂದ್ರೆ ಇಷ್ಟು ಸಮಯ ನೀವು ಒಬ್ಬಂಟಿ ಆಗಿದ್ದು, ಈಗಷ್ಟೇ ಮದುವೆ ಆಗಿದೆ. ಮತ್ತೆ ಈಗ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಜೊತೆ ಸೇರಿ ಎಲ್ಲ ಕೆಲಸ ಮಾಡ್ತೀರಾ, ಅಥವಾ ಈಗೇನು ಹೆಂಡತಿ ಮನೆಗೆ ಹೊಸದಾಗಿ ಬಂದಿದ್ದಾಳೆ ಎಲ್ಲ ಅವಳೇ ಮಾಡ್ಬೇಕು ಅನ್ನೋದು ನಿಮ್ಮ ಮನಸ್ಥಿತಿ ಹೇಗೆ?
0: ಇಲ್ಲ, ಏನಂದ್ರೆ ನಾನು ಬ್ಯಾಚುಲರ್ ಆಗಿದ್ದು ಎಲ್ಲ ಅಡುಗೆ ಕೆಲಸ ನಾನು ಸ್ವಂತ ಅಡುಗೆ ಮಾಡ್ಕೊಳ್ತಿದ್ದೆ. ಹೆಂಡತಿ ಬಂದ ಮೇಲೆ ಕೂಡ ಅದನ್ನ ನಾನು ಬಿಟ್ಟಿಲ್ಲ. ಯಾಕಂದ್ರೆ ಅಡುಗೆ ಕೆಲಸ ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ. ಅಡುಗೆ ಮನೆ ಕ್ಲೀನಿಂಗ್ ಹಿಡಿದು ಒಂದು ಅಡುಗೆಯನ್ನು ರುಚಿಯಾಗಿ ಮಾಡಬೇಕು ಎಷ್ಟು ಕಷ್ಟ ಅಂತ ನಾನು ಸ್ವತಃ ಅನುಭವಿಸಿದೆ. ಹಾಗೆ ಅವಳನ್ನು ಒಬ್ಬನೇ ಬಿಟ್ಟು ಅವಳೇ ಅಡುಗೆ ಮಾಡ್ಬೇಕಂತ ಹೇಳಿ ನಾನು ಮಾಡ್ತೇನೆ.
1: ಮಾಡ್ತಾ ಇದ್ದೀರಿ?
0: ಮಾಡ್ತಾ ಇದ್ದೀನಿ.
1: ಅವರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ?
0: ಶಿಕ್ಷಕಿ ಆಗಿದ್ದು.
1: ಹಾಗಾದ್ರೆ ಇಬ್ರು ಸೇರಿದ್ರೇನೆ ಬೇಗ ಕೆಲಸ ಮುಗಿಯುತ್ತೆ, ಮತ್ತೆ ಕಡಿಮೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ.
0: ಅದೆ ಬೆಳಿಗ್ಗೆ ಇಬ್ರಿಗೂ ಅವಳಿಗೂ ಬೇಗ ಹೊರಡ್ಬೇಕು, ಜೊತೆಗೆ ನನಗೂ ಒಂದು 8 ಗಂಟೆ ಸಿಗ್ತದೆ, ನಾನು ಬೇಗ ಹೊರಡು. ಹಾಗೆ ಬೆಳಿಗ್ಗೆ ಎದ್ದು ಎಷ್ಟಾಗ್ತದೆ ನನ್ನಿಂದ ಅಷ್ಟು ಹೆಲ್ಪ್ ಮಾಡ್ತೇನೆ.
1: ಮತ್ತೆ ಏನಂತೀರಿ ನೀವು ಈಗ ತಂದೆ ತಾಯಿ ಮಕ್ಕಳನ್ನ ಬೆಳೆಸುವಾಗ ಇಬ್ರಿಗೂ, ಈಗ ಗಂಡಾಗ್ಲಿ ಹೆಣ್ಣಾಗ್ಲಿ, ಅವರಿಗೆ ಎಲ್ಲ ಮನೆಯ ಎಲ್ಲ ಕೆಲಸಗಳನ್ನ ಕಲಿಸ್ಬೇಕು, ಅಡಿಗೆ ಆಗ್ಲಿ ಮನೆಯ ಒಂದು ಸ್ವಚ್ಛತೆಯಾಗ್ಲಿ ಎಲ್ಲವನ್ನ ಹುಡುಗ ಹುಡುಗಿ ಇಬ್ರಿಗೂ ಕಲಿಸ್ಬೇಕು ಅಂತೀರಾ?
0: ಮುಂಚೆ ಅದೇನಂತ ಕೂಡು ಕುಟುಂಬ ಇತ್ತು, ಆಗ ಅನಿವಾರ್ಯವಾಗಿ ನೋಡಿ ಕಲಿತಾ ಇದ್ರು. ಈಗ ಮಕ್ಕಳು ಏನಂದ್ರೆ ಮಕ್ಕಳಿಗೆ ನಾವು ಹೇಳಿ ಕೊಡೋದಕ್ಕಿಂತ ನಾವೇನ್ ಮಾಡ್ತೇವೆ ಅದನ್ನು ಫಾಲೋ ಮಾಡ್ತೇವೆ. ಈಗಿನ ನಾನು ಹೇಳೋ ಪ್ರಕಾರ ಈಗ ಸಮಾಜದಲ್ಲಿ ಯಂಗ್ ಜನರೇಷನ್ ಇದ್ದಾರೆ, ಅವರು ಕುಟುಂಬದಿಂದ ಅವಾಯ್ಡ್ ಆಗಿ ಹೋಗ್ತಾ ಇದ್ದಾರೆ, ದುಡಿದ್ರು ಹೋಗ್ತಾರೆ. ಇದಕ್ಕೆ ಕಾರಣ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತ. ಆ ಜವಾಬ್ದಾರಿ ಬೆಳೆಸೋದು ಹೇಗೆಂದ್ರೆ ಇದೆ, ನಾವು ಮನೆಯೆಲ್ಲ ಅವ್ರನ್ನ ಕೆಲಸ ಒಟ್ಟಿಗೆ ನಾವು
1: ತೊಡಗಿಸ್ಕೊಳ್ಬೇಕು.
0: ಅದು ಹೆಣ್ಣಾಗ್ಲಿ ಗಂಡ ಆಗ್ಲಿ ಇಬ್ಬರಿಗೂ
1: ಕೆಲವೊಂದು ಕೌಶಲ್ಯಗಳು ಗೊತ್ತಿರಬೇಕು. ಈಗ ನಿಮ್ಗೆ ಅಡಿಗೆ ಗೊತ್ತಿದೆ ಅಂತ ಹೇಳಿದ್ರಿ, ಈಗ ನಳಪಾಕದಲ್ಲಿ ಒಂದೆರಡು ನೀವು ಮಾಡುವ ತಿಂಡಿಗಳಾಗ್ಲಿ ಅಥವಾ ಪಲ್ಯ ಸಾರು ಏನೇ ಆಗ್ಲಿ ನಮ್ ಜೊತೆ ಹಂಚ್ಕೊಳ್ತೀರ?
0: ನಳಪಾಕಂತೆ
1: ಸರಿ, ನೀವು ದಿನನಿತ್ಯ ಮಾಡುವಂತದ್ದು
0: ನೀರು ದೋಸೆ ಮಾಡ್ತೇನೆ. ಹೇಗೋ ಬಂದು
1: ತುಂಬಾ ಚೆನ್ನಾಗಿ ಮಾಡ್ತೀರಾ, ಈಗಲೂ ಮನೆಯಲ್ಲಿ ನೀವೇ ಮಾಡೋದು?
0: ಕೆಲವೊಂದ್ಸಲ ಮಾಡ್ತೇನೆ.
1: ನಿಮ್ಮ ನೀರು ದೋಸೆ ಏನಾದ್ರೂ ಫೇಮಸ್ ನಿಮ್ಮ ಸ್ನೇಹಿತರ ಪೈಕಿ?
0: ನನ್ನ ಸ್ನೇಹಿತರ ಪೈಕಿ
1: ನೀರು ದೋಸೆ ಕೊಟ್ಟಿಲ್ಲ, ಅಷ್ಟು ಧೈರ್ಯ ಮಾಡಿಲ್ಲ.
0: ಆದ್ರೆ ನನ್ನ ಹೆಂಡತಿಗೆ ಖುಷಿ ಆಗಿದೆ,
1: ಅವರು ನಿಮ್ಗೆ 100% ಮಾರ್ಕ್ಸ್ ಇದ್ದಾರೆ.
0: 100% ಕೊಟ್ಟಿದ್ದಾರೆ ಗೊತ್ತಿಲ್ಲ.
1: ಸರಿ,
0: ಅಂತ ಅವರಿಗೆ
1: ಇಷ್ಟ ಆಗಿದೆ.
0: ಇಷ್ಟ ಆಗಿದೆ.
1: ಸರಿ,
0: ಇನ್ನು ಮೀನ್ ಪದಾರ್ಥ ಮಾಡ್ತೇನೆ. ಅದು ನಾನು ಮದುವೆ ಆಗಿದ್ದು ಲವ್ ಮ್ಯಾರೇಜ್ ಮದುವೆ ಆಗಿದ್ದು, ಅವಳು ಹೇಳಿದಾರೆ ಹೀಗೆ ಮಾಡ್ಬೇಕು ಅಂತೇಳಿ ಅವಳು ಹೇಳಿದಾರೆ. ಹಾಗೆ ಅದನ್ನ ಫಾಲೋ ಮಾಡಿ ಮಾಡಿ ಒಂದು ಹಂತಕ್ಕೆ ಮಾಡ್ತೇನೆ. ಮೀನ್ ಪದಾರ್ಥ ಅಂತ ಏನಿದ್ರೆ
1: ಅದು ಕೂಡ ಇಷ್ಟ ಇದೆ ಅವರಿಗೆ.
0: ಸದ್ಯಕ್ಕೆ ಮಾಡಿಕೊಟ್ಟಿಲ್ಲ,
1: ಇನ್ನು ಮಾಡಿಕೊಟ್ಟಿಲ್ಲ.
0: ಅಂದ್ರೆ ಒಂದು ಮೀನ್ ಪದಾರ್ಥ ಅಂದ್ರೆ ಅದಕ್ಕೆ ಇಷ್ಟೇ ಮೆಣಸು ಹಾಕ್ಬೇಕು, ಇಷ್ಟೇ ಉಪ್ಪು ಹುಳಿ ಹಾಕ್ಬೇಕು, ಅದೆಲ್ಲ ಒಂದು ಇದು. ಲೇಡೀಸ್ದು ಮೋಸ್ಟ್ಲಿ ಅದು ಬ್ಲಡ್ ಅಲ್ಲಿ ಬರ್ತಾ ಇರ್ಬೇಕು, ನಂಗೆ ಗೊತ್ತಿಲ್ಲ. ನಾವಂದ್ರೆ ಕಲಿಬೇಕಾಗುತ್ತೆ ಅದು ಎಷ್ಟು.
1: ಈಗ ಅವ್ರು ಹೇಳ್ಕೊಟ್ಟಿದಾರಲ್ಲ ನಿಮ್ಗೆ,
0: ಅವರು ಹೇಳ್ಕೊಟ್ಟಿದ್ದಾರೆ. ಅದೇ ಅವರಿಗೆ ಬೈ ಬರ್ತೇ ಬರ್ತದೆ, ನಮ್ಗೆ ಗಂಡಸರಿಗೆ ಕಲಿಬೇಕು ಅದನ್ನ.
1: ಅದನ್ನ ಫಸ್ಟ್ ಬರಿಬೇಕು, ಇಷ್ಟಿಷ್ಟು ಹಾಕ್ಬೇಕು, ಅದನ್ನ ನೋಡಿ ಮತ್ತೆ ನೀವು ಅದೇ ಅಳತೆಯಲ್ಲಿ ಹಾಕ್ಬೇಕು. ಮತ್ತೆ ನೀವು ಕೂಡ ಹಾಗೆ ಮಾಡಿ?
0: ಹೌದೌದು.
1: ಸರಿ ಸರಿ, ಈಗ ಮೀನ್ ಒಂದು ರೆಸಿಪಿ.
0: ಅದೇ ಫಸ್ಟ್ ಗೆ ಮೀನ್ ಕ್ಲೀನ್ ಮಾಡೋದು ಬಿಟ್ಟಿದೆ, ಆಮೇಲೆ ಅದಕ್ಕೆ ಮೆಣಸು ಉದ್ದ ಮೆಣಸು, ಆಮೇಲೆ ಅದಕ್ಕೆ ಮೆಂತೆ ಹಾಕ್ಬೇಕು, ಅರಶಿನ, ಆಮೇಲೆ ಹುಣಸೆ ಹುಳಿ, ಕೊತ್ತಂಬರಿ ಇಷ್ಟನ್ನ ಹಾಕಿ ಗ್ರೈಂಡ್ ಮಾಡೋದು ಮತ್ತೆ ತೆಂಗಿನಕಾಯಿ ತೆಂಗಿನಕಾಯಿನ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡೋದು ಗ್ರೈಂಡ್ ಮಾಡೋದು ಪೇಸ್ಟ್ ತರ ಆಗ್ಬೇಕು ಅದನ್ನ

0: ಈಗ ರುಬ್ಬೋ ಮುಂಚೆ ಏನಾದ್ರು ಅದನ್ನ ಸ್ವಲ್ಪ ಮೆಣಸು ಅದನ್ನೆಲ್ಲ ರೋಸ್ಟ್ ಮಾಡ್ತೀರಾ?
1: ಕೆಲವೊಂದ್ಸಲ ರೋಸ್ಟ್ ಮಾಡ್ತೀವಿ, ಕೆಲವೊಂದ್ಸಲ ಆಗಿನ ಹಾಕ್ತೀವಿ, ಕೊತ್ತಂಬರಿಯನ್ನ ಒಟ್ಟಿಗೆ ರೋಸ್ಟ್ ಮಾಡಿ.
0: ಯಾವ ಮೀನು ನಿಮ್ಗೆ ತುಂಬಾ ರುಚಿಯಾಗುತ್ತೆ ತಿನ್ಲಿಕ್ಕೆ?

0: ಅದು ಬೆಳಿಗ್ಗೆ ನೆನೆಯಿರ್ತದೆ,
1: ಅನ್ನ ರುಬ್ತೇವೆ.
0: ಅದನ್ನು ರುಬ್ಬದಲ್ಲಿ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಲೆಕ್ಕ ರುಬ್ಬಬೇಕು. ಅದನ್ನು ಪಾತ್ರೆಗೆ ಹಾಕುವಾಗ ಹಿಟ್ಟು ಸ್ವಲ್ಪ ನೀರಾಗಿದೆ, ತುಂಬಾ ತೆಳು ಅಲ್ಲ, ತುಂಬಾ ದಪ್ಪನು ಆಗಿರ್ತದೆ.
1: ಅಂದ್ರೆ ರುಬ್ಬುವಾಗ ಸ್ವಲ್ಪ ನೀರಲ್ಲಿ ರುಬ್ಬಿ ನಂತರ ಅದಕ್ಕೆ ನೀರನ್ನ ಸೇರಿಸಬೇಕು.
0: ಅದನ್ನ ಈ ಕಾವಲಿಂದ ನಾವು ಇದು ನಾನ್ ಸ್ಟಿಕ್ ತಾವ ಅದ್ರಲ್ಲಿ ಮಾಡಿದ್ರೆ ನನಗೆ ಸರಿ ಅನ್ಸೋದಿಲ್ಲ, ಅದಕ್ಕೆ ತೆಂಗಿನ ಯೂಸ್ ಮಾಡಿ ಮಾಡ್ಬೇಕಂತ ಅದು ರುಚಿ ಆಗುದು. ನನ್ನಲ್ಲಿ ಕಬ್ಬಿಣದು ಇದು ಇದಿದೆ, ತವ ಇದೆ, ಅದಕ್ಕೆ ಎಣ್ಣೆ ಸವರ್ತೀನಿ. ಎಣ್ಣೆ ಸವರಿ ಅದಕ್ಕೆ ಒಂದು ಒಂದು ಸೌಟ್ ಅಥವಾ ಒಂದೂವರೆ ಸೌಟನ್ನ
1: ತೆಳ್ಳಗೆ ಬೇಯಿಸ್ತೇವೆ. ಮತ್ತೆ ಯಾವ್ದು ಜೊತೆ

0: ಮತ್ತೆ ಅದನ್ನೇ ಮಾಡುದು. ಒಂದ್ಸಲ ಇದು ಮಾಡಿದ್ದೆ, ಕೊತ್ತಂಬರಿ ಚಟ್ನಿ ಮಾಡಿದ್ದೆ, ಕೊತ್ತಂಬರಿ ಸೊಪ್ಪು ಚಟ್ನಿ
1: ಮಾಡಿದ್ದೆ. ಅದಕ್ಕೆ ಕೊತ್ತಂಬರಿ ಸೇರಿಸಿ ಮಾಡಿ,
0: ಕೊತ್ತಂಬರಿ ಸೊಪ್ಪನ್ನ ಮತ್ತೆ ಹಸಿಮೆಣಸಿನಕಾಯನ್ನು ಸೇರಿಸಿ ಚಟ್ನಿ ಮಾಡಿದ್ವಿ. ಮತ್ತೆ ಶುಂಠಿ ಎಲ್ಲ ಹಾಕಿ ಚಟ್ನಿ ಮಾಡಿ.
1: ಈಗ ಹೊಸದಾಗಿ ಮದುವೆ ಆಗಿದ್ದೀರಿ, ನಿಮ್ಮ ಮನೆಯವರ ಅಡಿಗೆ ನಿಮಗೆ ಹೇಗೆ ಇಷ್ಟ ಆಗುತ್ತಾ?
0: ಇಷ್ಟ ಆಗುತ್ತೆ.
1: ಯಾವುದು ತುಂಬಾ ಚೆನ್ನಾಗಿ ಮಾಡ್ತಾರೆ?
0: ಸಿಗಡಿದು ಚಿಲ್ಲಿ ಮಾಡ್ತಾರೆ. ಸಿಗಡಿ ಚಿಲ್ಲಿ ಮತ್ತೆ ಬೊಂಡಸ್ ಚಿಲ್ಲಿ ಮಾಡ್ತಾರೆ.
1: ಹೇಳಿದೀರ ಅವರಿಗೆ ಏನಾದ್ರೂ ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗಿದೆ ಅಂತ?
0: ಎಲ್ಲವನ್ನ ಅಡಿಗೆ ಚೆನ್ನಾಗಿ ಅಂತ ಹೇಳ್ಬೇಕು.

0: ಇಲ್ಲದಿದ್ರೆ ಮತ್ತೆ ಅವ್ರು ಮತ್ತೆ ಏನು ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಷ್ಟ ಅಲ್ಲ. ಸರಿ, ಮತ್ತೆ ನೀವು ಸಾರೆಲ್ಲ ಮಾಡ್ತಾ ಇದ್ರಿ ಮುಂಚೆ ಒಬ್ಬನೇ ಇದ್ದಾಗ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಸಾಂಬಾರ್ ಅಥವಾ ಸಾರು ಹೇಳಿ
1: ಸರ್. ಬಣ್ಣ ಇಡ್ತೇನೆ, ಅದಕ್ಕೆ ಒಗ್ಗರಣೆಗೆಲ್ಲ ಐಟಮ್ ಸಾಸಿವೆ ಹಾಕ್ತೀನಿ, ಬೆಳ್ಳುಳ್ಳಿ ಅದೆರಡನ್ನ ಹಾಕಿ ಮತ್ತು ಉದ್ದ ಮೆಣಸನ್ನ ಮಾಡಿ ಹಾಕ್ತೀನಿ. ಅದನ್ನು ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ತೇನೆ. ಎಣ್ಣೆ ಹಾಕಿ ಟೊಮೆಟೊ ಕಟ್ ಮಾಡಿ ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ
0: ಫ್ರೈ ಮಾಡಿ
1: ಫ್ರೈ ಮಾಡಿ ಆಮೇಲೆ ನೀರು ಹಾಕೋದು, ಒಂದು 10 ನಿಮಿಷ ಅದನ್ನು ಕುದಿಯೋದು, ಟೇಸ್ಟ್ ಆಗ್ತೀನಿ.
0: ಅಷ್ಟೇ, ಸುಲಭ ಅಲ್ಲ? ನೀವು ಕೆಲಸದಿಂದ ಬಂದಾಗ ನೀವು ಬಹುಶಃ ಇದು ಮಾಡಲಿಕ್ಕೆ ಬಹಳ ಸುಲಭ ಅಂತ ಅನಿಸ್ತಿತ್ತು, ಮತ್ತೆ ಹಿತವಾಗಿನೂ ಇರುತ್ತೆ ಅಲ್ಲ ಜೊತೆಗೆ. ಸರಿ ಶಾಂತಪ್ಪ ಬಾಬು ಅವರೇ, ಇಷ್ಟೊತ್ತು ನೀವು ನಿಮ್ಮ ವೃತ್ತಿಯ ಕೆಲವೊಂದು ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಹಾಗೆ ನಳಪಾಕಕ್ಕೆ ಒಂದೆರಡು ರೆಸಿಪಿಗಳನ್ನ ಕೂಡ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
2: ನಳಪಾಕ ಕೇಳಿದಿರಿ, ಭಾಗವಹಿಸಿದವರು ಶಾಂತಪ್ಪ ಬಾಬು.
3: ಇದು ಇಂದಿನ ವನಿತಾವಾಣಿ, ಇಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರ.

ನಮಸ್ಕಾರ. ಈ ಒಂದು ಬೆನ್ನುಹುರಿ ಮತ್ತು ಬೆನ್ನು ಮೂಳೆ ಗಡ್ಡೆಗಳು

0: ವಯಸ್ಕರಲ್ಲಿ ಕಾಣಿಸುತ್ತೆ. ಕೆಲವೊಂದು ಗೆಡ್ಡೆಗಳು ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ.
1: ಡಾಕ್ಟರ್, ಈ ಬೆನ್ನು ಹುರಿ ಯಾವ ಭಾಗದಲ್ಲಿ ಕಂಡು ಬರ್ತದೆ, ಹಾಗೇನಾದ್ರೂ ಸ್ಪೆಸಿಫಿಕ್ ಲೊಕೇಶನ್ ಏನಾದ್ರು ಇದೆಯಾ?
0: ಈಗ ಬೆನ್ನು ಹುರಿ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ?

ಈಗ ಓವರ್ಆಲ್ ಎಲ್ಲ ರೀತಿಯ ಗೆಡ್ಡೆಗಳು ಪರಿಗಣಿಸಿದಾಗ ಮಹಿಳೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅಂತ ಹೇಳಕ್ ಇಷ್ಟ. ಈಗ ಈ ಒಂದು ಬೆನ್ನು ಹುರಿ ಮತ್ತು ಬೆನ್ನು ಹುಳಿಯ ಗೆಡ್ಡೆಗಳಿಗೆ ಸಂಬಂಧಪಟ್ಟಂತೆ ವರ್ಗೀಕರಣ ಅಥವಾ ಇದರ ಕ್ಲಾಸಿಫಿಕೇಶನ್ ಏನಾದರೂ ಇದೆಯಾ ಡಾಕ್ಟರ್? ಅಂದ್ರೆ ಮೆಡಿಕಲ್ ಆಗಿ ತಾವು ಅದನ್ನ ವರ್ಗೀಕರಣ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀರಿ? ಈ ಬೆನ್ನು ಹುರಿ ಅನ್ನೋದು ಮೆದುಳಿನ ಕಿರಿ ಮೆದುಳಿನ ಕಂಡೀಷನ್, ಅಂದ್ರೆ ಕಿರಿ ಮೆದುಳು ಕೆಳಗಡೆ ಬಂದಿರ ನರ ಹುಳಿ ಕೆಳಗೆ ಮುಂದುವರಿದ ಭಾಗನೇ ಬೆನ್ನು ಹುರಿ. ಇದು ವೆರಿ ಡೆಲಿಕೇಟ್ ಸ್ಟ್ರಕ್ಚರ್.

0: ಏನು ವೈದ್ಯಕೀಯ ಲಕ್ಷಣಗಳು ಕಂಡು ಬರ್ತವೆ?
1: ಸಾಮಾನ್ಯವಾಗಿ ಕಂಡು ಬರುತ್ತೆ ಬೆನ್ನು ನೋವು, ಕಾಲು ಸೆಳೆತ, ಕೈ ಕಾಲುಗಳಲ್ಲಿ ಸ್ವಾಧೀನ ಕಮ್ಮಿಯಾಗುವುದು, ಮೂತ್ರದಲ್ಲಿ ಅಥವಾ ಗುದನಾಳದ ಕಂಟ್ರೋಲ್ನಲ್ಲಿ ವ್ಯತ್ಯಾಸವಾಗುವುದು, ಅಥವಾ ಆ ಬೆನ್ನಿನ ಹಿಂದೆ ಜಸ್ಟ್ ಪೇನ್ ಇರುತ್ತೆ, ಈ ಥರ ತೊಂದರೆಗಳಿರುತ್ತೆ ಸಾಮಾನ್ಯವಾಗಿ. ಕೆಲವೊಮ್ಮೆ ಇವೇನೂ ಲಕ್ಷಣ ಇಲ್ಲ, ಯಾವುದೋ ಕಾರಣಕ್ಕೆ ನೀವು ಸ್ಕ್ಯಾನ್

0: ನಾವು ಊಹಿಸ್ತೀವಿ. ಇದಕ್ಕೆ ಕನ್ಫರ್ಮೇಷನ್ ಮಾಡಲಿಕ್ಕೆ ಅಂತ ನಾವು MRI ಸ್ಕ್ಯಾನ್ ಮಾಡ್ತೀವಿ. MRIಯಲ್ಲಿ ಇಂಜೆಕ್ಷನ್ ಕೊಟ್ಟು ಮಾಡಬೇಕಂತಂದರೆ ಕಾಂಟ್ರಾಸ್ಟ್, ಆ ಕಾಂಟ್ರಾಸ್ಟ್ ಕೊಟ್ಟಾಗ ನಮಗೆ ಗೆಡ್ಡೆಯ ಮಾರ್ಫಾಲಜಿ, ಗೆಡ್ಡೆಯ ಲಕ್ಷಣಗಳು ಚೆನ್ನಾಗಿ ಕಾಣಿಸುತ್ತದೆ. ಅದು ನಮಗೆ ಡಯಾಗ್ನೋಸಿಸ್ ಮಾಡಲಿಕ್ಕೆ ನಮಗೆ ಸಹಕರಿಸುತ್ತೆ. ಸೊ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಲಕ್ಷಣದ ಮೇಲೆ ಸ್ಕ್ಯಾನ್ ಮಾಡಿದ್ದೆ ಅಲ್ಲೂ ಈ ಗೆಡ್ಡೆನ ಯಾವ ತರ ನಾವು ಆಪರೇಷನ್
1: ಆಕಾಶವಾಣಿ ರಾಗಂ ಚಾನೆಲ್ ಪ್ರಸ್ತುತ ಪ್ರಕಾಶ್ ಕಮರ್ ಕಾಯಿ ವಿಳಂಬಿತ ಮಧ್ಯ
0: ತಬ್ಲಿಕ್ಸ್
2: ಚಾನೆಲ್ ಫಾರ್ ಇಂಡಿಯಾ ರೇಡಿಯೋ ವಿ ನೌ ಪ್ರೆಸೆಂಟ್ ಅ ಶೆನಾಯ್ ರಿಸೈಟಲ್ ಬೈ ಸತೀಶ್ ಪ್ರಕಾಶ್ ಕಮರ್ ಇನ್ ರಾಗ್ ಭೈರವ್. The Vilambit Gat is said to Teen Taal and Madhyalaya Gat is said to Jab Taal. He is accompanied by Ustad Fayyaz Khan on tabla.
0: ಈ ನರದ ಮೇಲೆ ಅದು ಒತ್ತಡ ಹಾಕಿದಾಗ ಆ ನರದ ಸೆಳೆತ, ಆ ಸೆಳೆತ ಕಾಲಿನಲ್ಲಿ ಹೋಗ್ಬೋದು ಅಥವಾ ಹಿಂಭಾಗದ ಬೆನ್ನಿನಿಂದ ಮುಂದೆ ಕಡೆ ಕೂಡ ಬರಬಹುದು. ಈ ತರ ಸೆಳೆತಗಳು ನಾವು ಕಂಡುಬರುತ್ತೆ.
3: ಕಂಟಿನ್ಯೂಸ್ ಆಗಿರುತ್ತೆ.
0: ಎಸ್, ಕಂಟಿನ್ಯೂಸ್ ಆಗಿರುತ್ತೆ. ಅಥವಾ ಕೆಲವೊಮ್ಮೆ ರಾತ್ರಿ ಸಮಯದಲ್ಲಿ ಜಾಸ್ತಿ ಆಗಿರ್ಬೋದು, ಅಥವಾ ಮಲಗಿದಾಗ ಅಥವಾ ಕೆಮ್ಮಿದಾಗ ಜಾಸ್ತಿ ಆಗುತ್ತೆ. ಇವೆಲ್ಲ ಕ್ಷಣಗಳು, ಬೆನ್ನಿನ ನೋವು ಕೆಮ್ಮದಾಗ ಜಾಸ್ತಿ ಆಗೋದು, ಮಲಗಿದಾಗ ಜಾಸ್ತಿ ಆಗಿರೋದು ಅಂದಾಗ ನಾವು ಇಮ್ಮಿಡಿಯೇಟ್ ಆಗಿ ತಜ್ಞರ ಹತ್ರ ಬಂದು ತಪಾಸಣೆ ಮಾಡಬಹುದು. ಒಳ್ಳೇದು
3: ಡಾಕ್ಟರ್ ಸಾತ್ವಿಕ್ ಅವರೇ, ಈಗ ಈ ಒಂದು ಬೆನ್ನು ಹುರಿ ಮತ್ತು ಬೆನ್ನು ಮುಳ್ಳೆಯ ಗಡ್ಡೆಗಳಿಗೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತೀರಿ? ಅಂದ್ರೆ ಆಪರೇಷನ್ ಮಾಡಲೇಬೇಕೆ, ಮೆಡಿಸಿನ್ ಇಂದ ವಾಸಿ ಆಗುತ್ತೆ ಹೇಗೆ?
0: ನಾವು ಈಗ ಫಸ್ಟ್ ಆಫ್ ಆಲ್ MRI ಸ್ಕ್ಯಾನ್ ಮೂಲಕ ಐಡೆಂಟಿಫೈ ಮಾಡ್ತೀವಿ. ಕೆಲವೊಂದ್ಸಲಿ ಕೆಲವೊಂದು ಗೆಡ್ಡೆ ಲಕ್ಷಣ ಕಂಡುಬಂದಾಗ ನಾವು CT ಸ್ಕ್ಯಾನ್ ಕೂಡ ಅದರ ಸಹಾಯ ತಗೊಳ್ಬೇಕಾಗುತ್ತೆ. CT ಸ್ಕ್ಯಾನ್ ಅನ್ನು ಕೊಟ್ಟೆದಾಗಿ ಅಥವಾ ಎದೆಗಾಗಿ ಮಾಡಿಕೊಂಡು ಯಾವ ಥರ ಗೆಡ್ಡೆ ಅಂತ. ಈಗ ನಾವು ಇವೆರಡರ ಆಧಾರವಾಗಿ ಇದು ಸಾದಾ ಗೆಡ್ಡೆನ ಅಥವಾ ಕ್ಯಾನ್ಸರ್ ಗೆಡ್ಡೆನ ಅಂತ ಒಂದು 70-90% ಅಷ್ಟು ಹೇಳೋದಕ್ಕೆ ಸಾಧ್ಯ ಆಗುತ್ತೆ.
3: ಅಡ್ವಾನ್ಸ್ಮೆಂಟ್ ಇದೆ.
0: ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಈಗ ಸಾದಾ ಗೆಡ್ಡೆ ಆದ್ರೆ ಸೈಜ್ ನೋಡ್ತೀವಿ. ನೆಕ್ಸ್ಟ್ ಎಷ್ಟು ಸಣ್ಣ ನೀವು ದೊಡ್ಡದಿದೆಯೋ ಅಂತ. ಸಾದಾ ಗೆಡ್ಡೆ ಒಂದೇ ಕಡೆ ಇದ್ದು ಅದರಿಂದ ಏನು ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ನಾವು ಅಬ್ಸರ್ವೇಷನ್ ಮಾಡೋದು. ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇದ್ದರೆ ನಾವು ಬಂದಾಗ ನೋವಿನ ಮಾತ್ರೆ ಸಜೆಸ್ಟ್ ಮಾಡ್ತೀವಿ, ತಗೊಳ್ಳಿಕ್ಕೆ ಹೇಳಿ ಅದನ್ನ. ಇದು ಅಬ್ಸರ್ವೇಷನ್. ಇನ್ನೊಂಥರ ಇದು ಒಂಥರದ ಇನ್ನೊಂದ ಏನಾಗುತ್ತೆ, ಗೆಡ್ಡೆ ಇದೆ, ಗೆಡ್ಡೆ ಅದು ಸಾದಾ ಗೆಡ್ಡೆ ಮತ್ತು ಅದು ವೆಲ್ ಡಿಫೈನ್ಡ್ ಒಂದೇ ಜಾಗದಲ್ಲಿ ಸಣ್ಣದಾಗಿ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಆಪರೇಷನ್ ಮಾಡ್ತೀವಿ. ಆಪರೇಷನ್ ಅಂದ್ರೆ ಏನು, ಕರೆಕ್ಟಾಗಿ ಅದು ಯಾವ ಲೆವೆಲಲ್ಲಿ ಗೆಡ್ಡೆ ಇದೆ, ಬೆನ್ನಿನ ಹಿಂಭಾಗದಿಂದ ಓಪನ್ ಮಾಡಿ ಫಸ್ಟ್ ಚರ್ಮ, ಅದಾದ್ಮೇಲೆ ಸುತ್ತಲಿರುವ ಮೂಳೆ, ಆಮೇಲೆ ಪದರ, ದೂರ ಮ್ಯಾಟರ್ ಅದನ್ನು ಓಪನ್ ಮಾಡಿ ಆ ಗೆಡ್ಡೆಗಳನ್ನು ತೆಗಿತೀವಿ. ಇದು ಕೆಲವೊಂದ್ಸಲಿ ಪೂರ್ತಿ ಗೆಡ್ಡೆಯನ್ನು ತೆಗೆಯಲು ಸಾಧ್ಯ ಆಗುತ್ತೆ, ಕೆಲವೊಂದ್ಸಲಿ ಸ್ವಲ್ಪ ಗೆಡ್ಡೆಗಳನ್ನು ಇಡಬೇಕು. ಕಾರಣ ಏನು ಅಂದ್ರೆ ಒಂದು ಅಷ್ಟನ್ನು ತೆಗಿಯಕ್ಕೆ ಹೋದಾಗ ತೊಂದರೆ ಆಗೋ ಸಾಧ್ಯತೆ, ತೊಂದರೆ ಆಗೋದು ನಮಗೆ ನಮ್ಮ ಶಸ್ತ್ರಚಿಕಿತ್ಸೆ ನಡೀಬೇಕು ಅಂತ ಹೇಳಿ ಎಷ್ಟು ಮ್ಯಾಕ್ಸಿಮಮ್ ಅಷ್ಟು ನಾವು ಮಾಡಿ ಕೈ ಬಿಡಬೇಕು. ಸೊ ಅದೇ ಸಾದಾ ಗೆಡ್ಡೆ ಆಗಿದ್ರೆ ಇಂಥ ಕೇಸ್ಗಳಲ್ಲಿ ಅದನ್ನ ನಾವು ಸೀರಿಯಲ್ ಫಾಲೋ, 6 ತಿಂಗಳಿಗೊಂದ್ಸಲಿ ಸ್ಕ್ಯಾನ್ ಮಾಡಿಕೊಂಡು ಗೆಡ್ಡೆ ಎಷ್ಟು ದೊಡ್ಡದಾಗ್ತದೆ ಏನು ಅಂತ ನೋಡ್ಕೊಂಡು ಅದ್ರ ಪ್ರಕಾರ ನಾವು ಮುಂದುವರಿತಾ ಇರ್ತೀವಿ. ಈಗ ಅಕಸ್ಮಾತ್ ಆ ಗೆಡ್ಡೆ ನಾವೇನು ತೆಗ್ದಿದೀವಿ ಅದನ್ನ ನಾವು ಟೆಸ್ಟಿಗೆ ಕೊಟ್ಟಾಗ ಅದರಲ್ಲಿ ಕ್ಯಾನ್ಸರಸ್ ಗೆಡ್ಡೆ ಅಂತ ಬರ್ತದೆ. ಅಂತ ಸಂದರ್ಭದಲ್ಲಿ ನಾವು ರೇಡಿಯೇಷನ್ ಕೂಡ ಕೊಡ್ತೀವಿ, ರೇಡಿಯೋಥೆರಪಿಯನ್ನು ಕೂಡ ಕೊಡ್ತೀವಿ. ಕೆಲವೊಂದ್ಸಲಿ ಏನಾಗುತ್ತೆ, ಡೈರೆಕ್ಟ್ ನಮಗೆ ಇಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಂತಲೇ ಗೊತ್ತಾಗುತ್ತೆ. ಮನಾಗಿ ಮೆಟಾಸ್ಟಾಸಿಸ್ ಅಂದ್ರೆ ಎಲ್ಲಿದ್ದೋ ಇರುವ ಕ್ಯಾನ್ಸರ್ ಗೆಡ್ಡೆ ಇಲ್ಲಿ ಬೆನ್ನು ಹುರಿಗೆ ಮತ್ತು ಬೆನ್ನು ಮೂಳೆಗೆಲ್ಲ ಹರ್ಕೊಂಡ್ಬಿಟ್ಟಿರುತ್ತೆ. ಅಂಥವರಿಗೆ

0: ಯಾವುದೇ ಆಪರೇಷನ್ ಅಂತಂದ್ರೆ ಜನಸಂಖ್ಯೆ ಸ್ವಲ್ಪ ಭಯ ಇರುತ್ತೆ, ಅದರಲ್ಲೂ ಬೆನ್ನು ಹುರಿ ಅಂತಂದ್ರೆ ಅದು ನರಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಜನರಲ್ಲಿ ಒಂದು ಕಲ್ಪನೆ ಇರುತ್ತೆ. ಸೊ ಈ ಆಪರೇಷನ್ ಎಷ್ಟು ಮಟ್ಟಿಗೆ ಸಕ್ಸಸ್ ರೇಟ್ ಹೇಗಿದೆ ಮತ್ತೆ ಎಷ್ಟು ಮಟ್ಟಿಗೆ ಈ ಆಪರೇಷನ್ ಒಳಗಾದವರು ರಿಕವರಿ ಆಗಿ ನಾರ್ಮಲ್ ಆಗಿ ಮತ್ತೆ ಲೈಫ್ಗೆ ರಿಟರ್ನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ?
1: ನಿಮ್ಮ ಕಾಳಜಿ ಏನಿದೆ ಅಲ್ಲ ಅದು ನೂರಕ್ಕೆ ನೂರು ಸತ್ಯ. ಬಟ್ ಆ ಕಾಲ ಬದಲಾಗಿದೆ ಅಂತ ಹೇಳಲಿಕ್ಕೆ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಚೆ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ದಲೆ ರಿಸಲ್ಟ್ಸ್ ಅನ್ನೋದು ಹೇಗೆ ಎಂಥದ್ದು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈಗಿನ ಆಧುನಿಕ ತಂತ್ರಜ್ಞಾನದಿಂದಾಗಿ ನಮ್ಮಲ್ಲಿ ಇರುವ ಮೈಕ್ರೋಸ್ಕೋಪ್ ಇದರಿಂದ ಮ್ಯಾಗ್ನಿಫಿಕೇಶನ್ ಆಗುತ್ತೆ. ದೊಡ್ಡದಾಗಿ ಕಾಣೋದ್ರಿಂದಾಗಿ ಸಣ್ಣ ಸಣ್ಣದಾಗಿ ಮಾಡಲು ಮರಗಳು ತುಂಬ ಕ್ಲಿಯರ್ ಆಗಿ ಕಾಣೋದ್ರಿಂದಾಗಿ ಡ್ಯಾಮೇಜ್ ಆಗುವ ಸಾಧ್ಯತೆ ಕಮ್ಮಿ ಆಗುತ್ತೆ. ಮತ್ತು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇದೆ ಲೈಕ್ ಕ್ಯೂಸಾ ಅಂತ ಹೇಳಿ, ಇದೇನಂದರೆ ಇದು ಬಹಳ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್, ಅಡ್ವಾನ್ಸ್ ಟೆಕ್ನಾಲಜಿ. ಇದು ಒಂದು ಗೆಡ್ಡೆ ಅಂದರೆ ಮೆದುಳಿನ ಆಗಿರ್ಬೋದು ಅಥವಾ ಬೆನ್ನ ಹುರಿಯದ ಗೆಡ್ಡೆ ಆಗಿರ್ಬೋದು, ಒಂದು ತೆಗಿಲಿಕ್ಕೆ ಬಹಳ ಅನುಕೂಲ ಮಾಡುತ್ತೆ. ಇದು ಒಂದು ಪೆನ್ಸಿಲ್ ಆಕಾರವಾಗಿದ್ದು ಅದು ಗೆಡ್ಡೆಯ ಹತ್ತಿರ ಇದ್ದಾಗ ಆ ಗೆಡ್ಡೆಯ ಮೇಲೆ ಅಲ್ಟ್ರಾಸೌಂಡ್ ತರಂಗ ಅಂತರಿಂದ ಆ ಗೆಡ್ಡೆಯನ್ನು ಪುಡಿ ಪುಡಿ ಮಾಡಿ ಅದೇ ಸಕ್ ಮಾಡುತ್ತೆ. ಎಸ್, ಇದರಿಂದಾಗಿ ಏನಾಗುತ್ತೆ, ನಾವು ಆ ಗೆಡ್ಡೆ ತೆಗಿಬೇಕಾದ್ರೆ ನಾರ್ಮಲ್ ಬೆಂಗುರಿ ನಾರ್ಮಲ್ ಸ್ಟ್ರೆಚರ್ಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನೋಡುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಕಾಂಪ್ಲಿಕೇಶನ್ಸ್ ಚಾನ್ಸಸ್ ಬಹಳ ಕಮ್ಮಿ ಆಗಿದ್ದು ನಾವು ರಿಸೆಕ್ಷನ್ ಅಂದರೆ ಟ್ಯೂಮ್ ತೆಗೆಯೋ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಇದು ಈ ತಂತ್ರಜ್ಞಾನದಿಂದ ಆಗುವ ಲಾಭ.
0: ಈ ಕ್ಯೂಸಾದಿಂದ ತುಂಬ ಅನುಕೂಲವಾಗಿದೆ.
1: ಎಸ್, ಈ ಇನ್ಸ್ಟ್ರೂಮೆಂಟ್ ಬಳಸಿದ್ದಾಗಿ ಬಹಳ ಅನುಕೂಲ ಆಗುತ್ತೆ.
0: ತಾವು ಹೇಳಿದ್ರೆ ಬೇರೆ ಬೇರೆ ಲೊಕೇಶನ್ನಲ್ಲಿ ಬೇರೆ ಬೇರೆ ಟೈಪ್ ಗಡ್ಡೆ ಇರುತ್ತೆ ಅಂತ. ಮತ್ತು ಎಷ್ಟು ದಿನ ಹಾಸ್ಪಿಟಲಲ್ಲಿ ಪೇಷಂಟ್ ಇರಬೇಕಾಗುತ್ತೆ?
1: ಈಗ ಡ್ಯೂರೇಷನ್ ಎಷ್ಟು ಅಂತ ಮನೆ ಹೇಳಿದಾಗ ಸಾಮಾನ್ಯವಾಗಿ 3-5 hours ಟೈಮ್ ಬೇಕಾಗುತ್ತೆ. ಈಗ ಹಾಸ್ಪಿಟಲಲ್ಲಿ ಆಪರೇಷನ್

0: ಸೆಕೆಂಡ್ ಕ್ವೆಶನ್ ಇದು. ಸಾಮಾನ್ಯವಾಗಿ 2-4 ದಿವಸದವರೆಗಿದ್ರೆ ಸಾಕು ಅಂತ ನನ್ನ ಅಭಿಪ್ರಾಯ. ಬಟ್ ಕಾರಣಾಂತರದಿಂದಾಗಿ ಕೆಲವೊಮ್ಮೆ ಹೆಚ್ಚಾಗಬಹುದು. ಈಗ ಡಾಕ್ಟ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಜನರಿಗೆ ಒಂದು ಅಭಿಪ್ರಾಯ ಇರುತ್ತೆ, ಅದರಲ್ಲೂ ಮಹಿಳೆಯರಿಗೆ, ಅವರಿಗೆ ಒಂದು ಆಪರೇಷನ್ ಆದ್ಮೇಲೆ ಬೆನ್ನಿಗೊಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಯಾವುದು ಎನ್ಸಿಸಿಯಾ, ಅದು ಕೊಟ್ಟ ಮೇಲೆ ನನ್ಗೆ ತುಂಬಾ ಬೆನ್ನು ಬಂತು ಅಂತ ಅವರು ಕಂಪ್ಲೇಂಟ್ ಮಾಡ್ತಾರೆ. ತಾವು ತಜ್ಞ ವೈದ್ಯರಾಗಿ ಮಹಿಳೆಯರಿಗೆ ಈ ವಿಷಯವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ?
1: ಸಿ, ಈ ನಮ್ಮ ಆಪರೇಷನ್ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ನಿಮ್ಮನ್ನು ಆಪರೇಷನ್ ಮಾಡೋದಿಲ್ಲ. ನಾವು ಇವರಿಗೆ ಜನರಲ್ ಅನಸ್ಥೆಶಿಯಾ, ಕಂಪ್ಲೀಟ್ ಆಗಿ ನಿಮಗೆ ಮೂರ್ಛೆ ತಪ್ಪಿ ಹೊಟ್ಟೆ ಮೇಲೆ ನೀವು ಮಲಗಿ ನಾವು ಬೆನ್ನಿನಲ್ಲಿ ಆಪರೇಷನ್ ಮಾಡುತ್ತೇವೆ. ಹಾಗಾಗಿ ಈ ಪ್ರಸಂಗ ನಮ್ಮಲ್ಲಿ ಆಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
0: ಡಾಕ್ಟ್ರೆ, ಈಗ ನಮ್ಮ ಬೆನ್ನು ಹುರಿ ಮತ್ತು ಬೆನ್ನು ಮೂಳು ಇದು ಗಡ್ಡೆಗಳು ಒಳಗೆ ಇರ್ತವೆ ನಮಗೆ ಗೊತ್ತಾಗೋದಿಲ್ಲ. ಸೊ ಇದನ್ನ ತಾವು ಹೇಳಿದ್ರೆ MRI ಮಾಡಬೇಕಾಗುತ್ತೆ, ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ. ಈಗ ಒಟ್ಟಾರೆ ನಾವು ತಜ್ಞ ವೈದ್ಯರಾಗಿರೋದ್ರಿಂದ ನಮ್ಮ ಬೆನ್ನು ಹುರಿ ಮತ್ತು ಬೆನ್ನು ಮೂಳೆಗಳನ್ನ ನಾವು ನಮ್ಮ ಲೈಫ್ ಇಡೀ ಯೂಸ್ ಮಾಡೋದ್ರಿಂದ ಅದನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಆರೋಗ್ಯವಂತ ಇಟ್ಕೊಳ್ಳೋದಕ್ಕೆ ತಮ್ಮ ಒಂದು 4-5 ಸಜೆಷನ್ಸ್ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಮೋಶ್ಚರ್ ಆಗಿರ್ಬೋದು ಅಥವಾ ವರ್ಸಿಂಗ್ ಸೈಟ್ ಆಗಿರ್ಬೋದು.
1: ನಾನು ಹೇಳ್ತಾ ಇರೋದು ಗೆಡ್ಡೆಗೂ ಇದಕ್ಕೂ ಸಂಬಂಧ ಇಲ್ಲ, ಬಟ್ ಇಟ್ ಈಸ್ ಜನರಲ್ ಸ್ಟೇಟ್ಮೆಂಟ್ ಅಬೌಟ್ ದ ಬ್ಯಾಕ್ ಸ್ಟ್ರೆಂತ್ ಆರ್ ಬ್ಯಾಕ್ ಪೋಸ್ಚರ್ಸ್. ಒಂದು ಕುತ್ಕೊಂಡಾಗ ಸೀದವಾಗಿ ಕುತ್ಕೋಬೇಕು, ನೇರವಾಗಿ ಕುತ್ಕೋಬೇಕು, ಇದರಿಂದಾಗಿ ಡಿಸ್ಕಿನ ಪ್ರಾಬ್ಲಮ್ ಎಲ್ಲ ತಪ್ಪುತ್ತದೆ. ಮತ್ತೆ ಹೆಲ್ತಿ ಆಗಿರಲಿಕ್ಕೆ ನೀವು ಎಷ್ಟಾದಷ್ಟು ಬೆಳಗ್ಗೆ ಒಂದ್ಸಲಿ ಅಥವಾ ಸಂಜೆ ಒಂದ್ಸಲಿ ವಾಕ್ ಮಾಡಿ, ಲಘು ಮನೆಯಲ್ಲಿರೋ ಕೆಲಸ ಮಾಡಿದರೆ ಸಾಕು. ನೀವೇನು ಜಿಮ್ಮೆ ಹೋಗಿ ಹೆಲ್ತಿ ಆಗಿರ್ಬೇಕಂತ ಏನಿಲ್ಲ, ಮನೆಯಲ್ಲಿರೋ ಸಾಮಾನ್ಯ ಕೆಲಸ ಮಾಡಿದ್ರು ಬೇಕಾದಷ್ಟು ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟ.
0: ಈಗ ಡಾಕ್ಟ್ರೆ, ಕೊನೆಯದಾಗಿ ಒಂದು ಪ್ರಶ್ನೆ, ಈ ಒಂದು ಗಡ್ಡೆಗಳು ಒಂದ್ ಬರಿ ತಾವು ರಿಮೂವ್ ಮಾಡ್ತೀರ, ಮತ್ತೆ ಬರುವಂತ ಚಾನ್ಸ್ ಏನಾದ್ರು ಇರುತ್ತಾ?
1: ಈ ಸಾಧಾರಣ ಗೆಡ್ಡೆಗಳು ಅಥವಾ ನಾನ್ ಕ್ಯಾನ್ಸರಸ್ ಗೆಡ್ಡೆಗಳು ಬರೋ ಚಾನ್ಸಸ್ ಕಂಪ್ಲೀಟ್ ಆಗಿ ತೆಗೆದ್ರೆ 99% ಬರಲ್ಲ. ಬಟ್ ಪಾರ್ಷಿಯಲಿ ತೆಗೆದ್ರೆ, ಅಂದ್ರೆ ಬಹಳಷ್ಟು ತೆಗೆದ್ಬಿಟ್ಟು ಕಾರಣಾಂತರದಿಂದ ಸ್ವಲ್ಪ ಪ್ರಮಾಣದ ಗೆಡ್ಡೆ ಇದ್ದಾಗ ಬರೋ ಚಾನ್ಸಸ್ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅದನ್ನ ರೆಡ್ಯೂಸ್ ಮಾಡೋದು ಹಿಂಗೆ ರೇಡಿಯೇಷನ್ ಕೊಟ್ಟು ಕೂಡ.
0: ಡಾಕ್ಟ್ರೆ, ಈಗ ಈ ಒಂದು ಆಪರೇಷನ್ ಆಗಿರೋರು ಫಾಲೋ ಅಪ್ಗೆ ಯಾವಾಗ ಬರಬೇಕಾಗುತ್ತೆ, ಮತ್ತೆ ಇಯರ್ಲಿ ಚೆಕಪ್ಗೆ ಏನಾದ್ರು ಬರಬೇಕಾಗುತ್ತೆ, ಹೇಗೆ ಡಾಕ್ಟ್ರೆ?
1: ಈಗ ಒಂದ್ಸಲ ಆಪರೇಟ್ ಆದ್ಮೇಲೆ ಅವರು ಹೊಲಿಗೆ ತೆಗಿಲಿಕ್ಕೆ ಬರಬೇಕಾಗುತ್ತೆ, ಅದಾದ ನಂತರ 15 ದಿವಸಕ್ಕೆ ಒಂದ್ಸಲಿ ಬರಬೇಕು, ಆಮೇಲೆ 6 ತಿಂಗಳ ತನಕ ತಿಂಗಳ ಒಂದ್ಸಲಿ ಬರಬೇಕಾಗುತ್ತೆ, ಅದಾದ್ಮೇಲೆ ವರ್ಷಕ್ಕೊಂದ್ಸಲಿ ಸ್ಕ್ಯಾನ್ ಮಾಡಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದ್ಸಲಿ ಗೆಡ್ಡೆ ಆಗಿದೆ, ಸೊ ರಿಕರೆನ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ ಕೆಲವೊಂಥರ ಗೆಡ್ಡೆಗಳಲ್ಲಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದ್ರೆ ನಾವಾಗಿಯೇ ಸ್ಕ್ಯಾನ್ ಮಾಡಿಸ್ಕೊಂಡು ಅದನ್ನ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳೋದು ಜಾಣತನ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ.
0: ಮತ್ತೆ ಇದು ಅನುವಂಶವಾಗಿ ಹೆರಿಡಿಟರಿ ಆಗಿ ಈ ಒಂದು ಕ್ಯಾನ್ಸರ್ ಗೆಡ್ಡೆಗಳುವಂತ ಚಾನ್ಸಸ್ ಸಿಗುತ್ತೆ ಡಾಕ್ಟರ್?
1: ಕೆಲವೊಂದು ಅನುವಂಶಕವಾಗಿ ನ್ಯೂರೋಫೈಬ್ರೊಮ್ಯಾಟೋಸಿಸ್ ಅಂತ ಹೇಳಿ ಒಂದು ಸಿಂಡ್ರೋಮ್ ಇದೆ, ಅದರಲ್ಲಿ ಈ ತರ ಆಗೋ ಸಾಧ್ಯತೆ ಇರುತ್ತೆ. ಅಂತ ಮನುಷ್ಯರನ್ನು ಕ್ಲೋಸ್ಲಿ ಫಾಲೋ ಅಪ್ ಮಾಡಿ ಯಾವತ್ತೇ ಕಾಲದಲ್ಲಿ ಈ ನಾನು ರೋಗದ ಲಕ್ಷಣಗಳು ಹೇಳಿದ್ನಲ್ಲ ಕಂಡು ಬಂದಾಗ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಅದೇನ ಇತ್ತು ಅಂದ್ರೆ ಆಪರೇಷನ್ ಬೇಕು ಅಂದ್ರೆ ಮಾಡಬೇಕು, ಇಲ್ಲ ಅಬ್ಸರ್ವೇಷನ್.
0: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸಾತ್ವಿಕ್ ಪಿಜಿ ಅವರೇ. ಇಲ್ಲಿವರೆಗೆ ತಾವು ಬೆನ್ನು ಹುರಿ ಮತ್ತು ಬೆನ್ನುಮೂಳೆ ಗಡ್ಡೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಬಹಳ ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ, ನಮ್ಮ ನಿಲಯದ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
1: ನಮಸ್ತೆ.
0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರಿದ್ದಾರೆ, ಇವರು ಮೈಕ್ರೋಬಯಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಸಂತೋಷ್ ಪಾಟೀಲ್.
2: ನಮಸ್ಕಾರ
0: ಡಾಕ್ಟರ್. ಇವತ್ತು ನಾವು ನಮ್ಮ ಕೇಳುಗರಿಗೆ ಈ ಇನ್ಫೆಕ್ಷನ್ ಅಥವಾ ಸೋಂಕು ಅಂತ ನಾವೇನು ಕರಿತೀವಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡೋಣ. ಈಗ ಡಾಕ್ಟರ್, ಸೋಂಕು ಅಂತಂದ್ರೆ?
1: ಸೋಂಕು ಅಂದ್ರೆ ಈಗ ನಮ್ಮ ಪರಿಸರದಲ್ಲಿ ಹೇಗೆ ಸೂಕ್ಷ್ಮ ಜೀವಿಗಳು ಇರ್ತಾವಲ್ಲ, ಲೈಕ್ ಬ್ಯಾಕ್ಟೀರಿಯಾ ಆಗ್ಲಿ, ವೈರಸ್ ಆಗ್ಲಿ, ಪ್ಯಾರಾಸೈಟ್ಸ್ ಆಗ್ಲಿ, ಅದೇ ತರ ಇವನ್ ನಮ್ಮ ದೇಹದಲ್ಲಿ ಚಿಕ್ಕ ಚಿಕ್ಕ ಜೀವಿಗಳು ಬ್ಯಾಕ್ಟೀರಿಯಾಗಳು ಪ್ರೆಸೆಂಟ್ ಇರುತ್ತವೆ. ಅದಕ್ಕೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಲ್ಲ, ಅದಕ್ಕೆ ನಾವು ಸೋಂಕು ಅಥವಾ ಇನ್ಫೆಕ್ಷನ್ ಅಂತೀವಿ, ಟ್ರಾನ್ಸ್ಮಿಷನ್ ಆಫ್ ಇನ್ಫೆಕ್ಷನ್.
0: ಈ ಸೋಂಕು ಅನ್ನೋದು ನಮ್ಮ ದೇಹದಲ್ಲಿ ಇದ್ರು ಸಹ ನಮ್ಮ ದೇಹಕ್ಕೆ ಏನು ತೊಂದರೆ ಆಗಲ್ಲ ಕೆಲವು ಬಾರಿ, ಇದಕ್ಕೆ ಏನ್ ಕಾರಣ? ನಮ್ಮ ಬಾಡಿ ರೆಸಿಸ್ಟೆನ್ಸ್ ಕಾರಣ ಡಾಕ್ಟರ್ ಹೇಗೆ?
1: ಹೌದು, ನಿಮ್ಮ ದೇಹಕ್ಕೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನೋದಿದೆ, ಯಾಕೆ ರೋಗ ನಿರೋಧಕ ಶಕ್ತಿ. ಅದು ನಾರ್ಮಲಿ ಯಾವಾಗ ಇವು ರೋಗಾಣುಗಳು ನಮ್ಮ ಬಾಡಿಯಲ್ಲಿ ಎಂಟರ್ ಆಗುತ್ತಲ್ಲ, ಈ ರೋಗ ನಿರೋಧಕ ಶಕ್ತಿ ಅದರ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಸೊ ಅದರಿಂದ ನಮಗೆ ಅದಕ್ಕೂ ತಟ್ಟುವುದಿಲ್ಲ. ಅದು ಅಷ್ಟೇ ಅಲ್ಲದೆ ಲೈಕ್ ಒಂದು ನಮ್ಮ ಬಾಡಿಯಲ್ಲಿ ಪರಾವಲಂಬಿ ಜೀವಿಗಳು ಬಿರುತ್ತೆ, ಅವು ನಮ್ಮ ದೇಹ

0: ಲೈಕ್ ನಮ್ಮ ಇಂಟೆಸ್ಟೈನ್ದಲ್ಲಿ ಮೇನ್ಲಿ ವಾರಗಿರುತ್ತೆ. ಅವು ಏನ್ ಮಾಡುತ್ತೆ ಅಂದ್ರೆ ಈ ರೋಗ ಉತ್ಪತ್ತಿ ಮಾಡಿದ ರೋಗಾಣುಗಳಿಗೆ ಅಲ್ಲಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಅದರಿಂದಾಗಿ ನಮಗೆ ಇನ್ಫೆಕ್ಷನ್ ತಟ್ಟುವುದಿಲ್ಲ.
1: ಡಾಕ್ಟರ್, ತಾವು ಹೇಳ್ತಾ ಇರೋದು ಯಾವುದೇ ಒಂದು ಇನ್ಫೆಕ್ಷನ್ ಸೋಂಕು ಬರಬೇಕಾದ್ರೆ ನಮ್ಮಲ್ಲಿ ಒಂದು ಇಮ್ಯುನಿಟಿ ಕಮ್ಮಿ ಆಗಿರಬೇಕು, ಇಲ್ಲಾಂತಂದ್ರೆ ನಮ್ಮಲ್ಲಿರುವಂತ ಈ ಪ್ಯಾರಾಸೈಟಿಕ್ ಅಥವಾ ಪರಾವಲಂಬಿ ಜೀವಿಗಳ ಒಂದು ಪ್ರಾಬ್ಲಮ್ ಇರಬೇಕು. ಇವೆರಡೇ ಕಾರಣ ಅಂತ ಇದೆ. ಆದ್ರೂ ಸೋಂಕು ಹರಡ್ತಾನೆ ಇರುತ್ತೆ. ಈ ಸೋಂಕು ಹರಡೋದಕ್ಕೆ ಮುಖ್ಯವಾಗಿ ಯಾವೆಲ್ಲ ಕಾರಣಗಳಿರ್ತವೆ?
0: ಸೋಂಕು ಹರಡಲಿಕ್ಕೆ ಮೇನ್ಲಿ 3 ವೇದಿಂದ ಸ್ಪ್ರೆಡ್ ಆಗ್ಬಹುದು. ಒಂದು ಲೈಕ್ ಒಬ್ಬರಿಂದ ಒಬ್ಬರು ಮುಟ್ಟುವುದರಿಂದ ಮೇನ್ಲಿ ನಮ್ಮ ದೇಹ ದ್ರವ್ಯ ಇರುತ್ತಲ್ಲ ಲೈಕ್ ಸಲೈವ ಅಥವಾ ಎಂಜಲು ಗಾಯದ ರಕ್ತ ಅಥವಾ ಕೀವು ಇವುದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಆಮೇಲೆ ಸೆಕೆಂಡ್ ಅಂತಂದ್ರೆ ಹನಿಗಳ ಮುಖಾಂತರ. ಹನಿಗಳ ಮುಖಾಂತರ ಅಂದ್ರೆ ಈಗ ನಾವು ಕೆಮ್ಮಿದಾಗ ನಮ್ಮ ಬಾಯಿಯಿಂದ ಏನು ಹನಿಗಳು ಬರುತ್ತಲ್ಲ, ನಮ್ಮ ಹತ್ತಿರ ಇರೋ ಇನ್ನೊಬ್ಬ ವ್ಯಕ್ತಿ ಅದನ್ನ ಶ್ವಾಸನ ಇದನ್ನ ಮಾಡಿದರೆ ಅವಾಗ ಅವರಿಗೆ ಹರಡುತ್ತೆ. ಕಾಮನ್ ಆಗಿ ಲೈಕ್ ನಿಮಗೆ ಗೊತ್ತಿರೋ ಪ್ರಕಾರ ಈ ಕ್ಷಯ ರೋಗ ಏನಂತೀವಿ TB, ಒನ್ ಆಫ್ ದ ವೇ ಹೌ ಇಟ್ ವಿಲ್ ಸ್ಪ್ರೆಡ್, ಒಬ್ಬರಿಂದ ಒಬ್ಬರಿಗೆ ಈ ತರ ಹರಡುತ್ತದೆ. ಮೂರನೇದಂದ್ರೆ ನಾವು ತಿನ್ನುವ ಆಮೇಲೆ ನೀರು ಇವುಗಳಿಂದ ಕೂಡ ರೋಗಾಣುಗಳು ಹರಡಬಹುದು.
1: ಈ ಸೋಂಕು ಅನ್ನೋದು ಒಂದು ದೇಹದ ದ್ರವದ ಸೋರುವಿಕೆ ಅಂದ್ರೆ ಎಂಜಿಲ್ ಆಗಿರ್ಬೋದು, ಗಾಯದ ರಕ್ತ ಆಗಿರ್ಬೋದು, ಇವು ಕಫ, ಇದು ಒಂದು ವೆರೈಟಿ ಅಂತ ಹೇಳಿದ್ರೆ, ಹನಿಗಳ ಮೂಲಕ ಅಂದ್ರೆ ನಾವು ಸೀನಿದಾಗ ಕೆಮ್ಮಿದಾಗ ಮುಖ್ಯವಾಗಿ ಟ್ಯೂಬರ್ಕ್ಯುಲೋಸಿಸ್
0: ಕ್ಷಯ ರೋಗ ಏನಂತಿರಲ್ಲ ಅದು ನಮ್ಮ ಇಂಡಿಯಾದಲ್ಲಿ ಮೋರ್ ಕಾಮನ್ ಎಲ್ಲ ಕಡೆ ಸ್ಪ್ರೆಡ್ ಕ್ಷಯ ರೋಗ ಕಾಮನ್ ಆಗಿ ಇರುತ್ತೆ. ಅದಷ್ಟೇ ಅಲ್ಲದೆ ಲೈಕ್ ಈಗ ಇನ್ಫ್ಲೂಯೆನ್ಸಾ H1N1 ಏನಂತ ಅಂತಿರಲ್ಲ ಅದು ಇನ್ಫ್ಲೂಯೆನ್ಸಾ ಫ್ಲೂ ಆಮೇಲೆ ಕೆಲವೊಂದು ಕಾಮನ್ ಆಗಿ ಶೀತ ಬರೋ ರೋಗಾಣುಗಳು ವೈರಸ್ಗಳು ಈ ಮುಖಾಂತರವಾಗಿ ಕಾಮನ್ ಆಗಿ ಹರಡುತ್ತದೆ.
1: ಈಗ ಡಾಕ್ಟರ್, ಒಂದು ಪ್ರಶ್ನೆ, ಇತ್ತೀಚೆಗೆ ಜನರಲ್ಲಿ ಈ ಮಂಗನ ಕಾಯಿಲೆ ಬಗ್ಗೆ ತುಂಬಾ ಒಂದು ಆತಂಕ ಇದೆ. ತಾವು ಮೈಕ್ರೋಬಯಾಲಜಿಸ್ಟ್ ಆಗಿದೆ, ಈ ಮಂಗನ ಕಾಯಿಲೆ ಹೇಗೆ ಹರಡುತ್ತದೆ?
0: ಇದು ಕಾಮನ್ ಆಗಿ ನಾವು ಏನಂತೀವಿ ಅಂದ್ರೆ ಒಂದು ಸೋರ್ಸ್ ಅಂತ ಇರುತ್ತೆ. ಮಂಗಗಳು ಈ ವಯಸ್ಸಿಗೆ ಸೋರ್ಸ್ ಆಗಿರುತ್ತೆ. ಓಕೆ, ಆ ಮಂಗಗಳ ಮೇಲೆ ಈ ಚಿಕ್ಕ ಚಿಕ್ಕ ಜೀವಿಗಳು ಇರುತ್ತವೆ, ಟಿಕ್ಸ್ ಆಗ್ಲಿ ಏನಂತೀವಲ್ಲ ಅವು ಇರುತ್ತವೆ. ಆಮೇಲೆ ಮಸ್ಕಿಟೋ ಆಗ್ಲಿ, ಮನುಷ್ಯರು ಯಾವಾಗ ಮಂಗಗಳ ಸಂಪರ್ಕದಲ್ಲಿ ಬರುತ್ತಾರೆ ಅವಾಗ ಇವು ಟಿಕ್ಸ್ ಏನ್ ಮಾಡುತ್ತ ಅಂದ್ರೆ ಅವುಗಳು ನಮ್ಗೆ ಕಚ್ಚುತ್ತೆ, ಅವಾಗ ವೈರಸ್ಗಳು ಸ್ಪ್ರೆಡ್ ಆಗುತ್ತೆ. ಇದು ಮೇನ್ಲಿ ವೈರಸ್ ಬಾರ್ನ್ ಡಿಸೀಸ್, ಸೊ ಅದರಿಂದ ನಮಗೆ ಟ್ರಾನ್ಸ್ಫರ್ ಆಗುತ್ತದೆ.
1: ಡಾಕ್ಟರ್, ತಾವು ಹೇಳಿದ್ರಿ ಈ ನೀರು ಮತ್ತೆ ಆಹಾರದಿಂದ ಸೋಂಕು ಹರಡಬಹುದು ಅಂತ, ಇದಕ್ಕೆ ಯಾವ ರೀತಿ ನೀರು ಮತ್ತು ಆಹಾರದಿಂದ ಸೋಂಕು ಹರಡ್ತದೆ?
0: ಈಗ ಕಲುಷಿತ ನೀರು, ನಾರ್ಮಲ್ ಆಗಿ ನೀರು ಕ್ಲೀನ್ ಆಗಿರ್ಬೇಕು. ಇವನ್ ಕ್ಲೀನ್ ಇತ್ತಂದ್ರೆ ಅದರಲ್ಲಿ ರೋಗಾಣುಗಳು ತುಂಬಾ ಕದಾಗಿರುತ್ತೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ನಾವು ಮೋಸ್ಟ್ ಏನಾದ್ರೆ ಫಿಲ್ಟರ್ಡ್ ವಾಟರ್ ಅಥವಾ ಕುದಿದ ಆಶ್ರಿತ ನೀರನ್ನು ಕುಡಿಬೇಕು. ಕಾಮನ್ ಆಗಿ ನೀರಿನಿಂದ ಹರಡುವ ರೋಗಗಳು ಲೈಕ್ ಕೊಲೆರಾ ಆಗಲಿ, ಆಮೇಲೆ ಡಿಸೆಂಟ್ರಿ, ಜಟರ್, ಇಂಟೆಸ್ಟೈನ್ ಥಿಂಗ್ಸ್ ಕಾಮನ್ ಆಗಿ ಈ ಕಂಟಾಮಿನೇಟೆಡ್ ವಾಟರ್ ಇಂದ ಬರುತ್ತೆ. ಆಹಾರ ಪದಾರ್ಥಗಳು ಸರಿಯಾಗಿ ಬೇಯದ ಆಹಾರಗಳು, ಮೊಸ ಆಗಿರ್ಬೋದು ವೆಜಿಟೇರಿಯನ್ ಆಗಿರ್ಬೋದು, ಕ್ಲೀನ್ ಆಗಿ ತೊಳೆದಿರ್ಬೇಕು. ಆಮೇಲೆ ಮೀಟ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅದೇ ಚೆನ್ನಾಗಿ ಕುದ್ದಿರಬೇಕು, ಅಂಥದನ್ನು ಮಾತ್ರ ಶ್ರವಿಸಬೇಕು. ಹಾಫ್ ಬೇಕ್ಡ್ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು, ತಿನ್ನಬಾರ್ದು. ಆಮೇಲೆ ಕ್ಲೀನ್ ಮಾಡಲಾರ್ದ ವೆಜಿಟೇಬಲ್ಸ್ ಆಗಲಿ ಇದನ್ನ ತಿನ್ಕೊಡು.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸೋಂಕು ಅಥವಾ ಇನ್ಫೆಕ್ಷನ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟರ್, ಈಗ ಯಾರು ಫುಡ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಆಹಾರವನ್ನ ತಯಾರು ಮಾಡ್ತಾರೆ, ಅವರು ಶುಚಿಯಾಗಿರ್ಬೇಕು. ಅವ್ರಿಗೆ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಅದು ಬಹಳಷ್ಟು ಜನಕ್ಕೆ ಬೇಗ ಬಿಡುತ್ತೆ. ಯಾಕಂತಂದ್ರೆ ನಾವು ಮಾರುಕಟ್ಟೆಯಲ್ಲಿ ಹೋದಾಗ ಈ ರೋಡ್ ಸೈಡ್ ಅಲ್ಲಿ ವೆಂಡರ್ಸ್ ಸರಿಯಾಗಿ ಕೈಯನ್ನ ವಾಶ್ ಮಾಡಿರಲ್ಲ, ಈ ಕೆಲವು ಹೋಟ್ಲಲ್ಲಿ ತುಂಬಾ ಗಲೀಜಾಗಿರುತ್ತೆ. ಇಂತಹ ಸ್ಥಳಗಳಲ್ಲಿ ಸೋಂಕು

0: ಶಿವಾಜ್ ಕುಕ್ ಅವಳು ಏನ್ ಮಾಡಿದ್ ಅಂದ್ರೆ ಅವಳಿಗೆ ಟೈಫಾಯ್ಡ್ ಅಂತ ಇನ್ಫೆಕ್ಷನ್ ಇತ್ತು. ಅವಳು ಏನ್ ಮಾಡ್ತಾ ಇದ್ಲ ಅಂದ್ರೆ ಲೈಕ್ ಶಿವಾಜ್ ಕ್ಯಾರಿಯರ್ ಫಾರ್ ದಿಸ್ ಇನ್ಫೆಕ್ಷನ್. ಅವಳು ಅಡಿಗೆ ಪದಾರ್ಥ ಪ್ರಿಪೇರ್ ಮಾಡುವಾಗ ಕೈನ ಸ್ವಚ್ಛ ಕ್ಲೀನ್ ಮಾಡೋದು ಇದನ್ನ ಮಾಡ್ತಾ ಇರ್ಲಿಲ್ಲ. ಅದರಿಂದಾಗಿ ಅವಳಿಂದಾಗಿ ನೂರಾರು ಜನರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಯ್ತು. ಸೊ ನೀವು ಹೇಳಿದಾಗೆ ಲೈಕ್ ವೆಂಡರ್ಸ್ ಔಟ್ ಸೈಡ್ ರೋಡ್ ಸೈಡ್ ವೆಂಡರ್ಸ್ ಅವ್ರು ಏನಾದ್ರು ಸರಿಯಾಗಿ ಒಳ್ಳೆ ನೀರು ಯೂಸ್ ಮಾಡೋದಾಗ್ಲಿ ವೆಜಿಟೇಬಲ್ಸ್ ಕ್ಲೀನ್ ಮಾಡೋದಾಗ್ಲಿ ಅದ್ ಮಾಡ್ಲಿಲ್ಲ ಅಂತಂದ್ರೆ ಇದು ಕಾಮನ್ ಆಗಿ ಹರಡುತ್ತೆ. ಸೊ ನೀವು ಯಾವಾಗಲೂ ಹೊರಗೆ ತಿನ್ನೋದನ್ನ ನೋಡ್ಕೊಂಡು ಇದನ್ ಮಾಡ್ಬೇಕು, ಹೇಗಿದೆ, ಕ್ಲೀನ್ ಇಟ್ಟಿದಾರೆ ಇಲ್ಲ, ಒಳ್ಳೆ ರೀತಿ ಯೂಸ್ ಮಾಡ್ತಾ ಇದಾರೆ ಇಲ್ಲ. ಸೊ ಆದಷ್ಟು ಅವಾಯ್ಡ್ ಮಾಡಿದ್ರೆ ಬೆಟರ್.
1: ಈಗ ಡಾಕ್ಟ್ರೆ ಮತ್ತೊಂದು, ಈ ಸೋಂಕು ಅನ್ನೋದು ಸಾಮಾನ್ಯವಾಗಿ ತಾವು ಹೇಳಿದ್ರಿ ಈ ಆಹಾರದಿಂದ ಬರ್ಬೋದು, ಹನಿಗಳ ಮೂಲಕ ಸಂಪರ್ಕದಿಂದ ಬರ್ಬೋದು ಅಂತ. ಈಗ ಕೆಲವು ಬಾರಿ ಏನಾಗುತ್ತೆ ಅಂತಂದ್ರೆ ಆಸ್ಪತ್ರೆಗಳಲ್ಲಿ ನಾವು ಹೋದಾಗ ಈ ಆಸ್ಪತ್ರೆಗಳಲ್ಲಿ ಇರುವಂತ ಸೋಂಕು ಅಲ್ಲಿರುವಂತ ರೋಗಿಗಳಿಗೆ ಬರುವಂತ ಒಂದು ಸಂದರ್ಭ ಇರುತ್ತೆ. ಮತ್ತೆ ಅಲ್ಲಿ ವರ್ಕ್ ಮಾಡುವ ಡಾಕ್ಟರ್ಸ್ ಗಳಿಗಾಗ್ಲಿ ಈ ತರ ಈ ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಿರೋದು, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಗಿರ್ಬೋದು, ಅವ್ರಿಗೆ ಸಹ ಕೆಲವು ಬಾರಿ ಕ್ರಾಸ್ ಇನ್ಫೆಕ್ಷನ್ ಅಂತ ನಾವು ಜನಸಾಮಾನ್ಯರು ಕರಿತೀವಿ. ಇದು ಏನು ಡಾಕ್ಟರ್, ಇದನ್ನು ಒಂದು ಸೀರಿಯಸ್ ಮ್ಯಾಟರ್ ಹೇಗೆ?
0: ಇದನ್ನು ನಾವು ಆಕ್ಚುಲಿ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ವಿ ಕಾಲ್ ಇಟ್ ಆಸ್ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸ್. ನಾರ್ಮಲಿ ಈಗ ಒಬ್ಬ ರೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅವನಲ್ಲಿ ಆ ರೋಗ ಇರುವುದಿಲ್ಲ. ಆಮೇಲೆ ಅಡ್ಮಿಟ್ ಆದ ಕೆಲವು ದಿನದ ನಂತರ ಅವನಲ್ಲಿ ಆ ರೋಗನ ಸ್ಪ್ರೆಡ್ ಆಗಿ ಇನ್ಫೆಕ್ಷನ್ ಆಗಬಹುದು. ಅದಕ್ಕೆ ನಾವು ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್. ಕಾಮನ್ ಆಗಿ ರೋಗಿ ಹಾಸ್ಪಿಟಲ್ ಬರುವಾಗ ಅವನು ಇಮ್ಯುನಿಟಿ ತಗ್ಗಿದ್ದೇ ಇರುತ್ತೆ, ಅದ ಕಾರಣಕ್ಕಾಗಿ ಅವನು ಹಾಸ್ಪಿಟಲ್ ಬಂದಿರುತ್ತಾನೆ. ಸೊ ದಟ್ ಇಸ್ ಒನ್ ರೀಸನ್ ಇವರ್ ಬಾಡಿ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಆಮೇಲೆ ಸೆಕೆಂಡ್ ಅಂತಂದ್ರೆ ಹಾಸ್ಪಿಟಲಲ್ಲಿರುವ ಸಿಬ್ಬಂದಿಗಳು, ಆಮೇಲೆ ಡಾಕ್ಟರ್ಸ್ ಆಗಲಿ, ನರ್ಸಸ್ ಆಗಲಿ, ಅಥವಾ ಪ್ಯಾರಾಮೆಡಿಕಲ್ ಇವರಾಗಲಿ, ಅವರಿಂದಾಗಿ ಕ್ರಾಸ್ ಇನ್ಫೆಕ್ಷನ್ ಆಗ್ಬೋದು. ಆಮೇಲೆ ನೀವು ಆಸ್ಪತ್ರೆಯಲ್ಲಿ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ ಕ್ಲೀನ್ ಇರದೇ ಇರಲಿಲ್ಲ ಅಂದರೆ ಅವಾಗ ಅದು ಸ್ಪ್ರೆಡ್ ಆಗ್ಬೋದು. ಈ ತರ ಯು ಕ್ಯಾನ್ ಗೆಟ್ ಅ ಹಾಸ್ಪಿಟಲ್ ಅಕ್ವೈರ್ಡ್ ಇನ್ಫೆಕ್ಷನ್ಸ್. ಆಮೇಲೆ ಇದು ಕಂಪೇರ್ ಟು ನಾರ್ಮಲ್ ಇದಕ್ಕಿಂತ ಸ್ವಲ್ಪ ಇನ್ಸೆನ್ಸ್ ಇದಕ್ಕೆ ಅಂತಂದ್ರೆ ವಾಟ್ ವಿ ಕಾಲ್ ಇಟ್ ಆಸ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಅಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡೋ ಆಂಟಿ ಮೈ ಬ್ಯಾಕ್ಟೀರಿಯಾಗೆ ಈ ರೋಗಾಣುಗಳು ವಿರೋಧಕ ಶಕ್ತಿಯನ್ನು ಪಡೆದಿರುತ್ತೆ. ಸೊ ಇಟ್ ಇಸ್ ಮೋರ್ ಡೇಂಜರಸ್ ಆ ಕಾರಣ.
1: ಈಗ ಡಾಕ್ಟ್ರೆ, ನಾನೊಂದು ಕಡೆ ಆರ್ಟಿಕಲ್ ಅಲ್ಲಿ ಓದಿದ್ದೀನಿ, ಯಾಕಂತಂದ್ರೆ ಕೆಲವು ಜನರಿಗೆ ಈ ಆಂಟಿಬಯೋಟಿಕ್ ತಗೊಳ್ತಿರ್ತಾರೆ, ಡಾಕ್ಟರ್ ಕನ್ಸಲ್ಟ್ ಮಾಡಲ್ಲ, ಯಾವ್ದೋ ಒಂದು ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಹಿಂದೆ ಒಂದ್ ಬಾರಿ ಜ್ವರಕ್ಕೆ ಯಾವ್ದೋ ಡಾಕ್ಟರ್ ಕೊಟ್ಟಿರ್ತಾರೆ, ಅದನ್ನೇ ಚೀಟಿ ತಗೊಂಬಂದು ಅಥವಾ ಅದನ್ನೇ ಯೂಸ್ಡ್ ಕಾರ್ಟನ್ ತಂದು ಈ ಟೈಪ್ ಕೊಟ್ಬಿಡು ಅಂತ ಅವರೇ ಒಂದು ಮೆಡಿಕೇಶನ್ ಕೊಡ್ತಾರೆ. ಇದು ತುಂಬಾ ಡೇಂಜರಸ್ ಅಂತ ನಾನು ಕೇಳಿದ್ದೀನಿ, ಇದು ಸಹ ಸೋಂಕು ಬರೋದಕ್ಕೆ ಒಂದು ಕಾರಣ ಆಗ್ಬೋದಾ ಡಾಕ್ಟರ್?
0: ಹೌದು, ಆಕ್ಚುಲಿ ನೀವು ಬೇರೆ ದೇಶದಲ್ಲಿ ನೋಡಿದ್ರೆ ಈ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಏನಿದೆ ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಅಬೊಲಿಸ್ಟ್. ನಮ್ಮ ದೇಶದಲ್ಲಿ ಇನ್ನೂ ಅದು ನಡೀತಾ ಇದೆ. ಏನಾಗುತ್ತೆ ಅಂದ್ರೆ ರೋಗಿಗಳು ನೀವು ಹೇಳಿದಾಗೆ ಪ್ರಿವಿಯಸ್ಲಿ ಯಾವ್ದು ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನನಗೆ ಲಾಸ್ಟ್ ಟೈಮ್ ಅದೇ ತರ ಬಂದಿತ್ತು ಇರ್ಬೋದಂತೆ ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗಿ ಔಷಧದಲ್ಲಿ ಔಷಧ ತಗೊಳ್ಳೋದು. ಆಮೇಲೆ ಅಲ್ಲಿ ಹೋಗಿ ವೆಂಡರ್ಸ್ ಏನಿರ್ತಾರೆ ಅವ್ರು ಕೇಳೋದು, ನಂಗೆ ಈ ತರ ಬರ್ತಾ ಇದೆ ಅದು ಕೊಡಿ ಅಂತ. ಅವ್ರೊಂದು ಎರಡ್ ಮೂರ್ ದಿನ ಈ ಆಂಟಿಬಯೋಟಿಕ್ ತಗೊಳ್ಳಿ ಅಂತ ಯಾವ್ದೊಂದು ಆಂಟಿಬಿ ಕೊಡ್ತಾರೆ. ಸಿ ಅದರಿಂದ ಏನಾಗುತ್ತೆ ಅಂದ್ರೆ ಈಗ ನೀವು ಏನಾದ್ರು ಕರೆಕ್ಟ್ ಆಂಟಿಬಯೋಟಿಕ್ ತಗೊಳ್ಳಿಲ್ಲ ಅಂತಂದ್ರೆ ಆ ಆಂಟಿಬಯೋಟಿಕ್ ನೀವು ಆ ರೋಗಾಣುಗಳಿಗೆ ಹೆಲ್ಪ್ ಆಗ್ಬೋದು. ಆ ಆಂಟಿಬಯೋಟಿಕ್ ಏನ್ ಮಾಡಂದ್ರೆ ನಮ್ಮ ಬಾಡಿಯಲ್ಲಿರುವ ಈ ಪರಾವಲಂಬಿ ಜೀವಿಗಳು ಏನಿರುತ್ತಲ್ಲ ಅದನ್ನ ಕೊಂದ್ಬಿಡುತ್ತೆ. ಅದನ್ನ ಕೊಂದ್ಬಿಟ್ಟು ಈ ರೋಗಾಣುಗಳಿಗೆ ಉತ್ಪತ್ತಿ ಆಗಲು ಮಲ್ಟಿಪ್ಲೈ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಇನ್ಫೆಕ್ಷನ್ ಬೇಗ ಆಗಿಬಿಡುತ್ತೆ. ಅದಷ್ಟೇ ಅಲ್ಲದೆ

0: ಸಣ್ಣ ಚಿಕ್ಕ ಪುಟ್ಟ ಇನ್ಫೆಕ್ಷನ್ ಕೂಡ ಇಟ್ ವಿಲ್ ಬಿಕಮ್ ಲೈಫ್ ಥ್ರೆಟ್ನಿಂಗ್ ಆ ತರ. ಸೊ ಅದಕ್ಕೆ ಓವರ್ ಕೌಂಟ್ ಪ್ರಿಸ್ಕ್ರಿಪ್ಷನ್ ಅವಾಯ್ಡ್ ಮಾಡಿ ಡಾಕ್ಟರ್ ಕಡೆ ಹೋಗಿ ಕರೆಕ್ಟ್ ದ ಡೋಸು ಡ್ಯೂರೇಷನ್ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್.
1: ಈಗ ತಾವು ಇಷ್ಟೆಲ್ಲ ಈ ಸೋಂಕುಗಳ ಬಗ್ಗೆ ಹೇಳಿದ್ರು, ಈಗ ಕೆಲವು ಬಾರಿ ಈ ಸೋಂಕು ಈ ಸೆಕ್ಷುವಲ್ ಮೋಡಿಂಗ್ ಬರುತ್ತೆ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಏಡ್ಸ್ ಆಗಿರ್ಬೋದು ಮತ್ತೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ಸ್ವಲ್ಪ ತಿಳಿಸ್ತೀವಿ.
0: ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಲೈಕ್ ಈಗ ಸಿಫಿಲಿಸ್ ಆಗ್ಲಿ ಅಥವಾ ಏಡ್ಸ್ ಆಗ್ಲಿ, ಇದು ಕಾಮನ್ ಆಗಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಏನಂತ ಅಂತೀವಲ್ಲ ಅದ್ರಿಂದ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏಡ್ಸ್ ಅಂತ ತಗೊಂಡ್ ಅಂದ್ರೆ ಏಡ್ಸ್ ಅದೇ ತಾನಾಗೆ ಇನ್ಫೆಕ್ಷನ್ ಕಾಸ್ ಮಾಡೋದ್ರೆ ಅದೇನ್ ಮಾಡುತ್ತಂದ್ರೆ ನಿಮ್ಮ ಬಾಡಿಯ ಇಮ್ಯುನಿಟಿಯನ್ನ ತುಂಬಾ ಕಮ್ಮಿ ಮಾಡಿಬಿಡುತ್ತೆ. ಅದರಿಂದ ಏನಾಗುತ್ತಂದ್ರೆ ಇವನ್ ಚಿಕ್ಕ ಪುಟ್ಟ ಇನ್ಫೆಕ್ಷನ್ ನಿಮ್ಗೆ ಲೈಫ್ ಥ್ರೆಟ್ನಿಂಗ್ ಆಗ್ಬಹುದು. ಓಕೆ, ಲೈಕ್ ಜಸ್ಟ್ ಶೀತ ಬರುವಂತ ನಿಮ್ಮ ಇನ್ಫ್ಲುಯೆನ್ಸಾ ವೈರಸ್ ಆಗ್ಲಿ ನಾರ್ಮಲ್ ಏನ್ ವೈರಸ್ ಅದೇ ನಿಮ್ಮ ಲೈಫ್ ಗೆ ಥ್ರೆಟ್ನಿಂಗ್ ಕಾಸ್ ಮಾಡೋದು ಆ ತರ. ಸೊ ಆಕ್ಚುಲಿ ಏಡ್ಸ್ ಇಸ್ ಅ ಕಾಂಪ್ಲೆಕ್ಸ್ ಆಫ್ ಡಿಸೀಸಸ್, ಅದು ಮೇನ್ಲಿ ಬರೋದು ನಿಮ್ಮ ಇಮ್ಯುನಿಟಿ ಕಮ್ಮಿ ಆಗೋದ್ರಿಂದ. ಓಕೆ, ಸೊ ಅದಕ್ಕೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಮೇನ್ಲಿ ಅಂತಂದ್ರೆ ಇಲ್ಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಲೈ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರೋದ್ರಿಂದ. ಇವನ್ ರಿಯರ್ಲಿ ಅಂತಂದ್ರೆ ಡ್ರಗ್ಸ್ ತಗೋತಿರ್ತಾರಲ್ಲ, ಡ್ರಗ್ಸ್ ತಗೋವಾಗ ಏನು ಸಿರಿಂಜ್ ಶೇರ್ ಮಾಡ್ತಿರ್ತಾರೆ ಅಂತದನ್ನ ಶೇರಿಂಗ್ ಆಫ್ ದ ಸಿಜಸ್ ಶೇರಿಂಗ್ ಆಫ್ ಬ್ಲೇಡ್ಸ್ ಆಲ್ ದೋಸ್ ಥಿಂಗ್ಸ್ ಇಂದ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತದೆ.
1: ಈಗ ಡಾಕ್ಟ್ರೆ ಮತ್ತೊಂದು ಪ್ರಶ್ನೆ ತಮ್ಮಿಗೆ ಕೇಳಬೇಕು, ಈಗ ತಾವು ಏನು ಈ ಸೋಂಕುಗಳ ಬಗ್ಗೆ ಹೇಳಿದ್ರಿ, ಈ ಸೋಂಕುಗಳಿಂದ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಅಥವಾ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಏನಾದ್ರು ಮೆಥಡ್ಸ್ ಇವೆ?
0: ಸರಿ, ಫಸ್ಟ್ ಅಂತಂದ್ರೆ ಲೈಕ್ ನಿಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಓಕೆ, ಲೈಕ್ ಸುತ್ತಮುತ್ತಲ ನೀರ್ ನಿಲ್ಲದ ಹಾಗೆ, ಚರಂಡಿ ಸರಿಯಾಗಿರೋ ಹಾಗೆ, ಆಮೇಲೆ ತಿಂದು ಉಂಡಿದ ಪದಾರ್ಥನ ಹೊರಗೆ ಚೆಲ್ಕೊಡೋದು, ಅದರಿಂದ ಏನಾದ್ರೆ ಕೊಳತು ರೋಗಾಣುಗಳಿಗೆ ಸ್ಪ್ರೆಡ್ ಆಗಲಿಕ್ಕೆ ಇದನ್ ಮಾಡುತ್ತೆ. ಸೆಕೆಂಡ್ ಅಂತಂದ್ರೆ ಹ್ಯಾಂಡ್ ವಾಷಿಂಗ್. WHO ಇದರ ಪ್ರಕಾರ ಅದೇ 5 points ಆಫ್ ಹ್ಯಾಂಡ್ ವಾಷಿಂಗ್ ಅಂತಾರೆ. ಅಂದ್ರೆ ನಮ್ಮ ಕೈಯಲ್ಲಿ 5 points ಇರ್ತವೆ, ಅದನ್ನ ಚೆನ್ನಾಗಿ ಉಜ್ಜಿ ತಿಕ್ಕೋದ್ರಿಂದ ನಿಮ್ಮ ಕೈ ಮೇಲೆ ಏನಾದರೂ ರೋಗಾಣುಗಳು ಇತ್ತಂದ್ರೆ ಅದು ಕ್ಲೀನ್ ಆಗುತ್ತೆ. WHO ಈಗ ಪ್ರೆಸೆಂಟ್ಲಿ ಇದು ಕೈ ಮುಖಾಂತರ ಸ್ಪ್ರೆಡ್ ಆಗೋ ಇನ್ಫೆಕ್ಷನ್ ತುಂಬಾ ಕಾಮನ್ ಆಗಿರೋದು, ಅದಕ್ಕೆ WHO ನಿಮ್ಮ ಕೈ ಶುದ್ಧೀಕರಣ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡುತ್ತದೆ. ಸೊ 5 points ಬಿಟ್ವೀನ್ ಫಿಂಗರ್ಸ್, ನಿಮ್ಮ ಹ್ಯಾಂಡ್ ಮಧ್ಯಭಾಗ ಹ್ಯಾಂಡ್ ಭಾಗ, ಆಮೇಲೆ ಹಿಂದೆ ರಬ್ ಮಾಡುವುದು, ಆಮೇಲೆ ಫಿಂಗರ್ ನೇಲ್ಸ್ ಉಜ್ಜುವುದು, ಇದು 5 ಇದನ್ ಮಾಡಿದ್ರೆ ಇನ್ಫೆಕ್ಷನ್ ಕೈ ಮುಖಾಂತರ ಇನ್ಫೆಕ್ಷನ್ ಹರಡೋದು ಗೊತ್ತು. ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಮೊದಲು ಏನ್ ಹೇಳ್ತಾ ಇದ್ದಾರೆ, ನೀವು ಊಟ ಮಾಡೋಕ್ಕಿಂತ ಮೊದಲು ಕೈ ತೊಳೆದುಕೋಬೇಕಂತ ಹೇಳ್ತಾ ಇದ್ದಾರೆ. ಆಮೇಲೆ ನೀವು ಎಲ್ಲರೂ ಹೊರಗಿಂದ ಬಂದ್ರೆ ಚೆನ್ನಾಗಿ ಕಟ್ಟ ಮುಖ ತಕೊಳ್ಳಿ, ಎದಕ್ಕೆ ಹೇಳ್ತಾ ಇದ್ದಾರೆ, ದಿಸ್ ಇಸ್ ಅ ರೀಸನ್. ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ, ಅದಷ್ಟೇ ನಾವು ಮರೆತು ಬಿಟ್ಟಿದ್ದೀವಿ. ಸೊ ಮೇನ್ ಅಂದ್ರೆ ನಮ್ಮ ದೇಹವನ್ನು ಆಮೇಲೆ ಕೈಯನ್ನು ಶುಕನವಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್. ಸೆಕೆಂಡು ನೀರು ಆಹಾರ, ಸೊ ಕುದಿಸಿ ಆರಿಸಿದ ನೀರಾಗ್ಲಿ ಫಿಲ್ಟರ್ಡ್ ನೀರಾಗ್ಲಿ ಯೋಚಿಸ್ಬೇಕು. ಆಮೇಲೆ ಆಹಾರ ಚೆನ್ನಾಗಿ ಬಾಯಿಲ್ಡ್ ಆಗ್ಲಿ ಕ್ಲೀನ್ ಮಾಡಿದ ಆಹಾರವನ್ನು ತಿನ್ಬೇಕು. ಆಮೇಲೆ ತಾಜಾ ತರಕಾರಿಗಳನ್ನ ಅದು ಯೂಸ್ ಮಾಡುವಾಗ ತುಂಬಾ ಚಿಕ್ಕ ಕ್ಲೀನ್ ಆಗಿ ತಿನ್ಬೇಕು. ಈಗ ಗೊತ್ತಲ್ಲ ನಿಮ್ಗೆ ಲೈಕ್ ಅದು ರಾಸಾಯನಿಕ ಪದಾರ್ಥಗಳನ್ನ ಯೂಸ್ ಮಾಡ್ತಾರೆ, ಸೊ ಅವು ನಿಮ್ಮ ದೇಹ ಹಾನಿಕಾರಕ. ಸೊ ಅದಕ್ಕೆ ಚೆನ್ನಾಗಿ ತರಕಾರಿ ಚೆನ್ನಾಗಿ ಉಜ್ಜಿ ತೊಳೆದು ತಿನ್ಲಿಕ್ಕೆ ಇರಬೇಕು. ಆಮೇಲೆ ಕೆಮ್ಮುವಾಗ ಸೀನುವಾಗ ಮುಖಭಾಗವನ್ನು ಕವರ್ ಮಾಡ್ಕೊಳ್ಬೇಕು. ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು.

0: ಆದ್ಮೇಲೆ ಕೈಗಳನ್ನು ತಕ್ಕೋದು ಇಂಪಾರ್ಟೆಂಟ್. ಆಮೇಲೆ ವೈದ್ಯರ ಶಿಫಾರಸ್ ಇಲ್ಲದೆ ಔಷಧದಲ್ಲಿ ತಗೋದು ಬಂದ್ ಮಾಡ್ಬೇಕು. ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಶುಡ್ ಬಿ ಅಬೊಲಿಶ್. ಆಂಟಿಬಯೋಟಿಕ್ಸ್, ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಎರಾದಲ್ಲಿ ಹೊಸ ಆಂಟಿಬಯೋಟಿಕ್ ಬರೋದು ಆಲ್ಮೋಸ್ಟ್ ನಿಲ್ಲ. ಈಗ ನೀವು ಒಂದು ದಶಕ ಇದರಲ್ಲಿ ನೋಡಿದ್ರೆ ಯಾವುದೇ ಹೊಸ ಆಂಟಿಬಯೋಟಿಕ್ ಇನ್ವೆನ್ಷನ್ ಆಗ್ತಾ ಇಲ್ಲ. ಈಗ ಏನ್ ಆಂಟಿಬಯೋಟಿಕ್ ಇದೆಲ್ಲ ಆಲ್ರೆಡಿ ಇನ್ವೆಂಟ್ ಆಂಟಿಬಯೋಟಿಕ್. ನಾವು ಏನಾದ್ರೆ ಇದೇ ಪರಿಸ್ಥಿತಿಯಲ್ಲಿ ಕಂಟಿನ್ಯೂ ಮಾಡಿದ್ರೆ ನಾವು ವಾಟ್ ವಿ ಕಾಲ್ ಇಟ್ ಆಸ್ ಅಬ್ಯೂಸ್ ಆಫ್ ಆಂಟಿಬಯೋಟಿಕ್, ಅಂದ್ರೆ ಪ್ರಾಪರ್ ಗೈಡ್ಲೈನ್ಸ್ ಇಲ್ಲದೆ ಏನ್ ಆಂಟಿಬಯೋಟಿಕ್ ತಗೊಳ್ಳೋದು ಏನ್ ಮಾಡ್ತೀವಲ್ಲ, ಏನಾದ್ರೂ ಕಂಟಿನ್ಯೂ ಮಾಡಿದ್ರೆ ಒಂದು ಕಾಲ ಈ ತರ ಬರುತ್ತಂದ್ರೆ ಇವನ್ ಸಣ್ಣ ರೋಗಗಳು ನಮ್ಮ ಜೀವಕ್ಕೆ ತೊಂದರೆ ಉಂಟು ಮಾಡಬಹುದು. ಯಾಕಂದ್ರೆ ನಿಮ್ಮ ಹತ್ರ ಅದನ್ನು ಫೈಟ್ ಮಾಡ್ಲಿಕ್ಕೆ ಆಂಟಿಬಯೋಟಿಕ್ ಇರಲ್ಲ. ಸೊ ನಾವು ವೆರಿ ಇಂಪಾರ್ಟೆಂಟ್ ಟೈಮ್ ಎಚ್ಚೆತ್ಕೊಳ್ಬೇಕು. ನಾವು ಮೇನ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ವೆರಿ ರ್ಯಾಂಪಂಟ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಎಚ್ಚೆತ್ಕೊಂಡು ಇದು ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಬಂದ್ ಮಾಡ್ಬೇಕು.
1: ಈಗ ಡಾಕ್ಟರ್ ಮತ್ತೊಂದು ಪ್ರಶ್ನೆ, ಈಗ ಮುಖ್ಯವಾಗಿ ಈ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇದ್ದವರಿಗೆ ಇನ್ಫೆಕ್ಷನ್ಸ್ ತುಂಬಾ ಬೇಗ ಆಗ್ತದೆ ಅಂತ ಹೇಳ್ತಾರೆ, ಹಾಗೆ ಚಿಕ್ಕ ಮಗು ಸಹ, ಏನಿದು ಕಾರಣ?
0: ಅದೇ ಲೈಕ್ ಮೇನ್ ಅಂತಂದ್ರೆ ನಮ್ಮ ಇಮ್ಯುನಿಟಿ. ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅನ್ನೋದು ಇರುತ್ತೆ. ಅದು ಇಮ್ಯುನಿಟಿ ಏನ್ ಮಾಡುತ್ತೆ ಅಂದ್ರೆ ನಾರ್ಮಲ್ ಆಗಿ ಇದು ರೋಗಾಣುಗಳನ್ನು ಹರಡುವುದು ಇದನ್ನು ತಡೆಯಿಡುತ್ತೆ. ಈ ಡಯಾಬಿಟಿಸ್ನಲ್ಲಿ ಆಗಲಿ ಆಮೇಲೆ ಬೇರೆ ಯಾವುದೇ ತರದ ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡುವ ಇನ್ಫೆಕ್ಷನ್ ಆಗಲಿ, ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋದ್ರಿಂದ ಇನ್ಫೆಕ್ಷನ್ ಬೇಗ ತಗ್ಗುತ್ತದೆ. ಆಮೇಲೆ ಮೇಲೆ ಡಯಾಬಿಟಿಸ್ ವೂಂಡ್ ಏನಾದರೂ ಆದಾಗ, ಗಾಯವಾದಾಗ ಅದು ಬೇಗ ಹೀಲ್ ಆಗೋದಿಲ್ಲ. ಯಾಕಂದ್ರೆ ಡಯಾಬಿಟಿಸ್ ಅಲ್ಲಿ ಅದರ ನೋನ್ ಫ್ಯಾಕ್ಟರ್ ಹೀಲಿಂಗ್ ಕಮ್ಮಿ ಇರುತ್ತೆ. ಸೊ ಅದರಿಂದ ಚಾನ್ಸ್ ಆಫ್ ಎಕ್ಸ್ಪೋಜರ್ ಹೆಚ್ಚಿಗೆ ಆಗಿ ಇನ್ಫೆಕ್ಷನ್ ಹೆಚ್ಚಿಗೆ ಆಗುತ್ತೆ.
1: ಸ್ವಲ್ಪ ಕೇರ್ಫುಲ್
0: ಆಗಿರಬೇಕು. ಆಮೇಲೆ ಸ್ಪೆಸಿಫಿಕ್ಲಿ ಇದು ಹ್ಯಾಂಡ್ ವಾಶ್, ಡಯಾಬಿಟಿಸ್ ಪೇಷಂಟ್ಸ್ ಹ್ಯಾಂಡ್ ವಾಶ್ ಬಗ್ಗೆ ತುಳಕ್ಷ ಕೊಡಬೇಕು. ಆಮೇಲೆ ಗಾಯ ಆದಾಗ ನೆಗ್ಲಿಜೆನ್ಸ್ ತೋರಿಸಬಾರ್ದು, ಬೇಗ ಡಾಕ್ಟರ್ಗೆ ತೋರಿಸ್ಕೊಂಡು ಪ್ರಾಪರ್ ಟ್ರೀಟ್ಮೆಂಟ್ ತಗೋಬೇಕು.
1: ಈಗ ಡಾಕ್ಟರ್, ಯಾವುದೇ ಒಂದು ಹ್ಯಾಬಿಟ್ಸ್ ಆಗಲಿ ನಾವು ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೇದಂತಾರೆ, ಈ ಮಕ್ಕಳಿಗೆ ನಾವು ಯಾವ ರೀತಿ ಗುಡ್ ಹ್ಯಾಬಿಟ್ಸ್ ಎಸ್ಪೆಷಲಿ

0: ಊಟ ಮಾಡೋಕ್ಕಿಂತ ಮೊದಲು ಕೈಕಾಲು ಮುಖ ತೊಳ್ಕೊಳ್ಳೋದು, ಆಮೇಲೆ ಅವ್ರಿಗೆ ನೇಲ್ಸ್ ಬಾಡಿದ ಸ್ವಚ್ಛತೆ ಬಗ್ಗೆ, ಫಿಂಗರ್ ನೇಲ್ಸ್ ಆಗಲಿ, ಹೇರ್ ಆಯಿಲ್, ಇದನ್ನು ಮಸಾಜ್, ಉಗುಳುಗಳನ್ನು ಕಟ್ ಮಾಡೋದು, ಆಮೇಲೆ ಅವರು ತಿನ್ನುವ ಬಗ್ಗೆ ಹೆಚ್ಚಿಗೆ ಸ್ಟ್ರೆಸ್ ಕೊಡೋದು. ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಟಿ ವಿಲಿ ನೋಡೋದ್ರಿಂದ ಇದಾಗಲಿ, ಅವರು ಟಿ ವಿಯಲ್ಲಿ ಕಾಣುವ ಜಂಕ್ ಫುಡ್ ಏನಂತೀವಿ ಅದಕ್ಕೆ ಹೆಚ್ಚಿಗೆ ಟೇಸ್ಟ್ ಮಾಡ್ತಾರೆ. ದೆನ್ ದೇ ವಿಲ್ ಲೂಸ್ ಜಸ್ಟ್ ನಮ್ಮ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಪ್ರೊಡ್ಯೂಸ್ ಮಾಡು ಆಹಾರದ ಬಗ್ಗೆ ಅವ್ರದ್ದು ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಅವ್ರಿಗೆ ಚಿಕ್ಕವರಿದ್ದಾಗಲಿ ತರಕಾರಿಗಳು ತಿನ್ನೋದಾಗಲಿ, ಗ್ರೀನ್ ವೆಜಿಟೇಬಲ್ಸ್, ಎಗ್, ಇಂಥದ್ರ ಬಗ್ಗೆ ಪ್ರೋತ್ಸಾಹ ಹೆಚ್ಚಿಗೆ ಮಾಡಬೇಕು. ಹಾಲು, ಓಕೆ, ಇದರಿಂದ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಆಗಿ ಅವರು ಯಾವುದೇ ಥರದ ರೋಗ ಹರಡದ ಹಾಗೆ ಅವರಲ್ಲಿ ಬಾಡಿ ಇಮ್ಯುನಿಟಿ ಉಂಟಾಗುತ್ತೆ.
1: ಡಾಕ್ಟರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಕೇಳಿದ್ರಿಗೆ ತಾವು ಕೊಟ್ರಿ, ಈಗ ಜನಸಾಮಾನ್ಯರಿಗೆ ಸೋಂಕು ಬಂತು ಅಂತಂದ್ರೆ ಅವರು ಏನ್ ಮಾಡಬೇಕು? ಈಗ ನೆಗಡಿ ಆಗಿರ್ಬೋದು ಅಥವಾ ಕೆಲವು ಬಾರಿ ಸೋಂಕಿನಿಂದ ಕೆಮ್ಮು ಬರಬಹುದು, ಮತ್ತೆ ಬೇರೆ ಬೇರೆ ತರದ ಕಾರಣಗಳಿಂದ ಸೋಂಕು ಬರಬಹುದು, ಬಂದ ಏನ್ ಮಾಡಬೇಕು ಡಾಕ್ಟ್ರೆ? ಅಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು?
0: ಸಿ, ಫಸ್ಟ್ ಸ್ಟೆಪ್ ಅಂತಂದ್ರೆ ಅನ್ನೆಸರಿ ಲೈಕ್ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಅದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ನಿಮ್ಗೆ ಏನ್ ಇನ್ಫೆಕ್ಷನ್ ಆಗಲಿ ಏನ್ ಇರುತ್ತೆ ಅವು ಸೇಮ್ ಇರುವುದಿಲ್ಲ, ಬೇರೆ ಬೇರೆ ಕಾರಣದಿಂದ ಬಂದಿರುವುದು. ಬಟ್ ಅದು ಗೊತ್ತಿಲ್ಲದೆ ಸುಮ್ಮನೆ ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮಾಡಿದ್ರೆ ನೀವು ಡಿಲೇ ಮಾಡ್ತಾ ಇದ್ದೀರಾ, ಆ ಸಣ್ಣ ರೋಗ ಹರಡಿ ಲೈಕ್ ದೊಡ್ಡದಾಗ್ಬಹುದು. ಸೊ ಓವರ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮಾಡೋದು. ಸೆಕೆಂಡ್ ಅಂತ ಅಂದ್ರೆ ಲೈಕ್ ಮೊದಲು ಹೇಳಿದಾಗೆ ನಿಮ್ಮ ಅದೇ ಸ್ವಚ್ಛತೆ ಬಗ್ಗೆ, ಹ್ಯಾಂಡ್ ಹೈಜೀನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ. ಥರ್ಡ್ ಅಂದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಆ್ಯಂಡ್ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡು ಹ್ಯಾಪಿ ಆಗಿರ್ಬೋದು.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸಂತೋಷ್ ಪಾಟೀಲ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಇನ್ಫೆಕ್ಷನ್ ಅಥವಾ ಸೋಂಕುಗಳ ಬಗ್ಗೆ ನಮ್ಮ

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರು ಇದ್ದಾರೆ. ಇವರು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ನಂಜಪ್ಪ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್.
1: ನಮಸ್ಕಾರ
0: ಡಾಕ್ಟ್ರೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಅಪೆಂಡಿಕ್ಸ್ ಅಂತ ನಾವು ಏನು ಸಾಮಾನ್ಯವಾಗಿ ಕರಿತೀವಿ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು. ಅದಕ್ಕಿಂತ ಮುಂಚಿತವಾಗಿ ತಾವು ಈ ಹೊಟ್ಟೆ ನೋವು ಮತ್ತೆ ಅಪೆಂಡಿಕ್ಸ್ಗೆ ಒಂಥರದ ಸಂಬಂಧ ಇದೆ ಅಂತ ನಾನು ನೋಡಿದ್ದೀನಿ. ಸೊ ಈ ಹೊಟ್ಟೆ ನೋವುಗಳಲ್ಲಿ ಏನಾದರೂ ಬೇರೆ ಬೇರೆ ತರಹದ ಹೊಟ್ಟೆ ನೋವುಗಳಿವೆಯಾ ಡಾಕ್ಟ್ರೆ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಹೊಟ್ಟೆ ನೋವು ಹಲವಾರು ಕಾರಣಗಳಿದೆ. ಸಾಮಾನ್ಯ ಗಂಡಸರು

0: ಲಿಂಗ ಸಂಡೆ ಪ್ರತ್ಯೇಕವಾಗಿ ಗರ್ಭಕೋಶ ಮತ್ತು ಅಂಡಾಂಗ ಸಂಬಂಧಪಟ್ಟ ಕಾಯಿಲೆಗಳಿಂದ ಜನರು ನೋವು ಅನುಭವಿಸುವ ಸಾಧ್ಯತೆಗಳು ಹೆಚ್ಚು. ಈ ಎಲ್ಲ ಕಾಯಿಲೆಗಳು ಬೇರೆ ಬೇರೆ ವಯಸ್ಸಿನಲ್ಲಿ ಬರುವಂತಹ ಕಾಯಿಲೆಗಳು, ಅದನ್ನು ಮುಂದೆ ನಾನು ನಿಮಗೆ ವಿವರಿಸುತ್ತೇನೆ.
1: ಈ ಅಪೆಂಡಿಕ್ಸ್ ಅಂತಂದ್ರೆ ಏನು, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ.
0: ಅಪೆಂಡಿಕ್ಸ್ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಇರುವಂತಹ ಒಂದು ಅಂಗ. ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು, ಸಣ್ಣ ಕರಳು ಮುಗಿಯುವ ಹಂತದಲ್ಲಿ ಮತ್ತು ದೊಡ್ಡ ಕರಳು ಪ್ರಾರಂಭವಾಗುವ ಸ್ಥಳದಲ್ಲಿ ಒಂದು ಅಪೆಂಡಿಕ್ಸ್, ಸಣ್ಣ ಹುಳುವಿನ ಗಾತ್ರದ ಒಂದು ಅಂಗವಿರುತ್ತದೆ. ಇದನ್ನು ಅಪೆಂಡಿಕ್ಸ್ ಅಂತ ಕರೆಯುತ್ತೇವೆ. ಇದು ನಮ್ಮೂರಲ್ಲಿ ಮುಖ್ಯ ಕಾರ್ಯಗಳನ್ನು ಹೊಂದಿತ್ತು ಎಂದು ನಂಬಲಾಗಿದೆ. ಅಂದರೆ ನಮ್ಮ ಇಮ್ಯುನಿಟಿಯ ಬಿ ಸೆಲ್ಸ್, ಟಿ ಸೆಲ್ಸ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡಿ ಬೇಕಾದಂತಹ ಕಾರ್ಯಗಳನ್ನು ಮಾಡುತ್ತಿತ್ತು. ಆದರೆ ಕ್ರಮೇಣವಾಗಿ ಈ ಅಪೆಂಡಿಕ್ಸ್ ತನ್ನ ಕಾರ್ಯಗಳನ್ನೆಲ್ಲ ಕಳೆದುಕೊಂಡು ಈಗ ವೆಸ್ಟಿಜಿಯಲ್ ಆರ್ಗನ್, ಅಂದ್ರೆ ಇದ್ದರೂ ಸಹ ಯಾವುದೇ ಕೆಲಸವಿಲ್ಲದಂತ ಅಂಗವಾಗಿ ಉಳಿದಿದೆ.
1: ಈಗ ಇದಕ್ಕೆ ಬರುವಂತಹ ಕಾಯಿಲೆ ಏನು ಡಾಕ್ಟರ್?
0: ಇದರಲ್ಲಿ ಅಪೆಂಡಿಕ್ಸ್ ಎರಡು ವಿಧದ ಕಾಯಿಲೆಗಳು.

0: ಅಪೆಂಡಿಕ್ಸ್ ತೊಂದರೆ ಆಗುವಂಥದ್ದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ವಯಸ್ಸಾದವರೆಲ್ಲ, ಚಿಕ್ಕವರೆಲ್ಲ ಅಥವಾ ಮಧ್ಯವಯಸ್ಕರೆಲ್ಲ? ಹೇಗೆ ಡಾಕ್ಟರ್?
1: ಈ ಅಪೆಂಡಿಸೈಟಿಸ್ ಎನ್ನುವ ಕಾಯಿಲೆ ಸಾಮಾನ್ಯವಾಗಿ ಮಗುವಿನಿಂದ ಹಿಡಿದು ಸಾಯುವವರೆಗೂ ಯಾರಲ್ಲಾದರೂ ಕಂಡು ಬರಬಹುದು. ಆದರೆ ಸಾಮಾನ್ಯವಾಗಿ ಇದು ಮಧ್ಯ ವಯಸ್ಕರಲ್ಲಿ, 20-30 ಈ ವಯಸ್ಸಿನಲ್ಲಿ ತುಂಬಾ ಕಾಮನ್. ಇದರ ಗುಣ ಏನಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲಿ ಮತ್ತು

0: ಚಿಕಿತ್ಸಾ ತಜ್ಞರ ನಂಜಪ್ಪ ಆಸ್ಪತ್ರೆ ಶಿವಮೊಗ್ಗ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪೆಂಡಿಸೈಟಿಸ್ ಬಗ್ಗೆ ಇವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಒಂದು ರೋಗದ ಲಕ್ಷಣದಲ್ಲಿ ನೋವು ಇರುತ್ತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಹೊಟ್ಟೆ ನೋವು ಬರುತ್ತೆ ಎಲ್ಲರಿಗೂ ಬರುತ್ತೆ. ಕೆಲವರಿಗೆ ತಾವು ಹೇಳಿದಂಗೆ ಗ್ಯಾಸ್ ಆದಾಗ ನೋವು ಬರ್ಬೋದು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ನೋವು ಬರ್ಬೋದು. ಬಟ್ ಆ ನೋವಿಗೂ ಈ ಅಪೆಂಡಿಸೈಟಿಸ್ ಇರೋ ನೋವಿಗೂ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು?
1: ಅಪೆಂಡಿಕ್ಸ್ ಸಾಮಾನ್ಯವಾಗಿ ಶುರುವಾದ ಹಂತದಲ್ಲಿ ಹೊಟ್ಟೆ ನೋವು ತುಂಬ ಕಾಮನ್. ಫಸ್ಟ್ ಶುರುವಾಗೋದೇ ಹೊಕ್ಕಳ ಸುತ್ತ ಅಥವಾ ಮೇಲ್ಗಡೆ ಹೊಟ್ಟೆ ಭಾಗದಲ್ಲಿ ನೋವನ್ನು ಅನುಭವಿಸ್ತಾರೆ.

0: ಇನಿಷಿಯಲಿ ನೋವು ಹಿಂಡಿದಂತೆ ಹೊಕ್ಕಳ ಸುತ್ತ ಅಥವಾ ಮೇಲ್ಗಡೆ ಭಾಗದಲ್ಲಿ ಬಂದು ಅದರ ನಂತರ ಸಿವಿಯರಿಟಿ ಜಾಸ್ತಿ ಆದಂಗೆ ಬಲಗಡೆ ಮತ್ತು ಹೊಕ್ಕಡೆ ಭಾಗಕ್ಕೆ ಫಿಕ್ಸ್ ಆಗುತ್ತದೆ.
1: ಸೊ ಹೀಗೆ ಅದು ಸ್ವಲ್ಪ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗ್ತದೆ ಮತ್ತೆ ಆಗಾಗ ಬಂದು ಮತ್ತೆ ಕಂಟಿನ್ಯೂಸ್. ಮತ್ತೆ ಜ್ವರ ಹೇಳಿದ್ರೆ ಜ್ವರ ಯಾವ ರೀತಿ ಇರುತ್ತೆ ಡಾಕ್ಟರ್? ಕಂಟಿನ್ಯೂಸ್ ಇರುತ್ತಾ ಬಿಟ್ಟು ಬಿಟ್ಟು ಬರುತ್ತೆ ಹೇಗೆ?
0: ಅಪೆಂಡಿಸೈಟಿಸ್ ನಲ್ಲಿ ಜ್ವರ ಸಾಮಾನ್ಯವಾಗಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ, ಅಂದ್ರೆ ಮೈ ಬೆಚ್ಚಗಾಗೋದು ಅಥವಾ ಸ್ವಲ್ಪ ಜ್ವರ ಬರುವ ಸಾಧ್ಯತೆ ಇರುತ್ತದೆ. ಆದ್ರೆ ಅಪೆಂಡಿಕ್ಸೈಟಿಸ್ ಆಗಿ ಅದರಿಂದ ಆಗುವ ಕಾಂಪ್ಲಿಕೇಶನ್, ಅಪೆಂಡಿಕ್ಸ್ ಸುತ್ತ ಕೀವು ಅಥವಾ ಅಪೆಂಡಿಕ್ಸ್ ಒಡದಲ್ಲಿ ಅಂತ ಸಮಯದಲ್ಲಿ ತುಂಬಾ ಹೈ ಡಿಗ್ರಿ ಫೀವರ್ ಬರೋ ಸಾಧ್ಯತೆಗಳು ಇರುತ್ತೆ.
1: ಡಾಕ್ಟರ್ ವಿಶ್ವನಾಥ್ ಅವರೇ, ಈಗ ಈ ಎಪಿಕ್ಸಿಗೆ ಆಗುವಂತಹ ತೊಂದರೆ ಬಗ್ಗೆ ತಾವು ಇಷ್ಟವರೆಗೆ ತಿಳಿಸ್ಕೊಟ್ರೆ, ಈಗ ಈ ಒಂದು ತೊಂದರೆ ಜೀವಕ್ಕೆ ಏನಾದರೂ ಹಾನಿ ಉಂಟು ಮಾಡುವಂತಹ ಸಾಧ್ಯತೆ ಇದೆಯಾ ಡಾಕ್ಟರ್? ಹೇಗೆ
0: ಅಪೆಂಡಿಸೈಟ್ ಆಗಿದೆ ಎಂದು ಅದನ್ನು ಸೂಕ್ತ ಸಮಯದಲ್ಲಿ ಪತ್ತೆ ಹಚ್ಚದಿದ್ದಲ್ಲಿ ಇದರಿಂದ ಆಗುವ ತೊಂದರೆಗಳು ಮತ್ತು ಕಾಂಪ್ಲಿಕೇಶನ್ಸ್ ತುಂಬಾನೇ ಸಿವಿಯರ್ ಮತ್ತು ಜಾಸ್ತಿ ಇರುತ್ತದೆ. ಜೀವ ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅಪೆಂಡಿಕ್ಸ್ ಒಡೆದು ಕೀವು ಜಾಸ್ತಿಯಾಗಿ ರಕ್ತಕ್ಕೆ ಏನಾದರೂ ನಂಜು ಸೇರಿದಲ್ಲಿ ಅಥವಾ ಕರಳು ತೂತಾಗಿ ಅಥವಾ ಕರಳೆಲ್ಲ ಅಂಟುಕೊಂಡಲ್ಲಿ ಜೀವಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ.
1: ಇಲ್ಲಿ ನಂಜಾಗ್ತದೆ ಅಂತ ಹೇಳಿದ್ರಲ್ಲ, ಇದೇನು ಮೈಕ್ರೋ ಆರ್ಗಾನಿಸಮ್ ಅಂತ ಆಗ್ತದ ಅಥವಾ ನಾವು ತಿನ್ನುವಂತ ಆಹಾರದಿಂದ ಆಗ್ತದ, ಹೇಗೆ ಡಾಕ್ಟರ್?
0: ಅಪೆಂಡಿಸೈಟಿಸ್ ಬರಲು ಕಾರಣಗಳು ಹಲವು ಇದೆ. ಅಪೆಂಡಿಕ್ಸ್ ನಾನು ಮುಂಚೆ ತಿಳಿಸಿದ ಹಾಗೆ ಇದೊಂದು ಕೊಳವೆ ಇದ್ದ ಆಗಿರುತ್ತೆ. ಅದರ ಬಾಯಿ ಹೊಟ್ಟೆಯಲ್ಲಿ ನಾವು ಊಟ ಮಾಡಿದ ಆಹಾರ ಏನಾದರೂ ಗಟ್ಟಿಯಾಗಿ ಕಟ್ಟಿಕೊಂಡಲ್ಲಿ ಅಥವಾ ಯಾವ್ದಾದ್ರು ಹುಳಗಳು ಹೋಗಿರ್ತು ಅಥವಾ ಲಿಂಫಾಯ್ಡ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ, ನಮ್ಮ ಬಿಳಿ ರಕ್ತ ಕಣಗಳ ಗುಂಪಲ್ಲಿರುತ್ತೆ, ಅದು ಕೂಡ ಏನಾದ್ರು ರಿಯಾಕ್ಟಿವ್ ಅಡಿನೈಟಿಸ್ ಅಂತ ಆಗಿ ಅದೇನಾದ್ರೂ ತಪ್ಪಾಗಿ ಬಾಯಿ ಕಟ್ಕೊಂಡಲ್ಲಿ ಅಪೆಂಡಿಕ್ಸ್ ಉಳ್ಕೊಳ್ಳುತ್ತೆ. ಇನಿಷಿಯಲಿ ಅದು ಪ್ರೆಷರ್ ಇಂದ ಬರ್ತಿರುತ್ತೆ, ಆಮೇಲೆ ಈ ಕ್ರಿಮಿಗಳೆಲ್ಲ ಗ್ರೋತ್ ಆಗಿ ಕ್ರಿಮಿಗಳೆಲ್ಲ ಸೇರ್ಕೊಳ್ಳುತ್ತೆ. ಈ ಕ್ರಿಮಿಗಳು ಸೇರ್ಕೊಳ್ಳೋದ್ರಿಂದನೇ ನಂಜಿನ ಅಂಶ ಜಾಸ್ತಿ ಆಗೋಗುತ್ತೆ, ಅದಕ್ಕೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡಬೇಕಾಗಿ ಬರುತ್ತೆ.
1: ಈಗ ಡಾಕ್ಟ್ರೆ, ಈ ಒಂದು ತೊಂದರೆ ಆಗಿದೆ, ಅಪೆಂಡಿಸೈಟಿಸ್ ಆಗಿದೆ ಅಂತ ನಾವು ಪತ್ತೆ ಹಚ್ಚೋದು ಹೇಗೆ ಅಂದ್ರೆ, ಯಾವೆಲ್ಲ ಟೆಸ್ಟ್ಗಳನ್ನು ನೀವು ಪೇಷಂಟ್ಗೆ ಮಾಡಿಸ್ತೀರಿ?
0: ಪೇಷಂಟ್ಗೆ ಅಪೆಂಡಿಸೈಟಿಸ್ ಆಗಿದೆ ಅಂತ ತಿಳಿದುಕೊಳ್ಳಲು ಪರೀಕ್ಷಿಸಿ ನೋಡಿದಾಗ ಪೇಷಂಟ್ಗೆ ಈ ಸಾಮಾನ್ಯವಾಗಿ ಹೊಟ್ಟೆ ಪರಿ ಮಾಡಿ ನೋಡಿದಾಗ ಈ ಬಲಭಾಗದಲ್ಲಿ ನೋವನ್ನು ಅನುಭವಿಸ್ತಿರುತ್ತಾರೆ. ಎರಡನೇದಾಗಿ ಕೆಲವು ರಕ್ತ ಪರೀಕ್ಷೆಗಳು ನಮಗೆ ಸಹಾಯ ಮಾಡುತ್ತೆ, ಎಸ್ಪೆಷಲಿ ಟೋಟಲ್ ಕೌಂಟ್ ಅಂತ ಏನು ಹೇಳ್ತೀವಿ. ಇದರ ನೆಕ್ಸ್ಟ್ ಆ ಟೋಟಲ್ ಕೌಂಟ್ ಜಾಸ್ತಿ ಆಗಿದ್ದು ನಮಗೆ ಕ್ಲಿನಿಕಲಿ ಸಂಶಯವಿದ್ರೆ ಅದರ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ರುಟೀನ್ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವು ತುಂಬಾ ದಪ್ಪ ಆಗಿದ್ದು ಕೀರಿದ್ದು ಅಂತ ಅಪೆಂಡಿಕ್ಸ್ ನ ಪತ್ತೆ ಹಚ್ಚೋದು ಸುಲಭ. ಆದ್ರೆ ಕೆಲವು ಸಲ ಕರಳಿನ ಹಿಂಭಾಗದಲ್ಲಿ ಕೂತಿದ್ದು ಅಪೆಂಡಿಕ್ಸ್ ಅದು ಮಾಮೂಲಿ ಅಲ್ಟ್ರಾಸೌಂಡ್ ನಲ್ಲಿ ಕಾಣದೆ ಬರಬಹುದು, ಆದ್ರೆ ಸಂಶಯವಿದ್ದರೆ ಸಿಟಿ ಸ್ಕ್ಯಾನಿಂಗ್ ಅಂತ ಮುಂದಿನ ಪರೀಕ್ಷೆಯನ್ನು ಮಾಡಿ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚಿಕೊಳ್ಳುತ್ತೇವೆ.
1: ಈಗ ಡಾಕ್ಟ್ರೆ, ಈ ಒಂದು ಅಪೆಂಡಿಸೈಟಿಸ್ ತೊಂದರೆ ಇದೆ, ಇದು ಬಾರದ ಹಾಗೆ ನಾವು ಏನಾದ್ರು ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯನಾ?
0: ಇದು ಯಾವ ಕಾರಣಕ್ಕೆ ಆಗುತ್ತೆ ಅದು ಅಂತ ಕಾರಣನೇ ಗೊತ್ತಿಲ್ಲ ಅಂದಾಗ ಅದನ್ನ ಬಾರದೇ ಇರುವಂತಹ ಪ್ರಿಕಾಷನರಿ ಮೆಜರ್ಸ್ ಯಾವುದು ಇರೋದಿಲ್ಲ. ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಂಡು ಪತ್ತೆ ಹಚ್ಚಿಕೊಂಡು ಸೂಕ್ತವಾದ ಚಿಕಿತ್ಸೆ ತಗೊಳ್ಳುವುದೇ ಉತ್ತಮ.
1: ಡಾಕ್ಟರ್, ಈ ಅಪೆಂಡಿಸೈಟಿಸ್ ಅನ್ನ ಟ್ರೀಟ್ ಮಾಡೋದಕ್ಕೆ ಏನೆಲ್ಲ ಮೆಥಡ್ಸ್ ಇವೆ ಅಂದ್ರೆ, ಟ್ಯಾಬ್ಲೆಟ್ಸ್ ಟಾನಿಕ್ಸ್ ಇದನ್ನು ಕೊಟ್ಟ ಟ್ರೀಟ್ಮೆಂಟ್ ಮಾಡಬಹುದು ಅಥವಾ ಇದಕ್ಕೆ ಸರ್ಜರಿನ ಬೇಕಾಗುತ್ತೆ ಡಾಕ್ಟರ್ ಹೇಗೆ?
0: ಅಪೆಂಡಿಸೈಟಿಸ್ ತುಂಬಾ ಅರ್ಲಿ ಸ್ಟೇಜ್ ಅಂದ್ರೆ ಇವತ್ತು ನೋವು ಶುರುವಾಗಿದೆ ಪೇಷಂಟ್ಗೆ, ತುಂಬಾ ಮೈಲ್ಡ್ ಫಾರ್ಮ್ ಅಂತ ಏನ್ ಹೇಳ್ತೀವಿ. ಅಲ್ಲಿ ಈಗ ಹೊರದೇಶಗಳಲ್ಲಿ ಕೆಲವು ಕಡೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಮಾರು ಔಷಧಿಯನ್ನು ಹಾಕಿ ಟ್ರೀಟ್ಮೆಂಟ್ ಅನ್ನ ಪ್ರಯತ್ನ ಮಾಡಿದ್ದಾರೆ, ಅದು ಫಲಕಾರಿಯಾಗಿದೆ. ಆದರೆ ಇನಿಷಿಯಲ್ ಸ್ಟೇಜ್ ದಾಟಿ ಮುಂದೆ ಹೋದರೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡಿಯೇ ಗುಣಪಡಿಸಬೇಕಾಗುತ್ತದೆ.
1: ಡಾಕ್ಟರ್, ಇದಕ್ಕೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ ಈ ಶಸ್ತ್ರಚಿಕಿತ್ಸೆ ಯಾವ ರೀತಿ ಮಾಡ್ತೀರಿ ಅದರ ಬಗ್ಗೆ ತಿಳಿಸ್ಕೊಡಿ.
0: ಅಪೆಂಡಿಸೈಟಿಸ್ ಆದಾಗ ಅಪೆಂಡಿಕ್ಸ್ ತೆಗೆಯೋದು ಒಂದೇ ದಾರಿ. ಸೊ ಇದು ಎರಡು ವಿಧ ಇದೆ, ಒಂದು ಓಪನ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಓಪನ್ ಸರ್ಜರಿಯಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನು ಈ ಕೆಳಹೊಟ್ಟೆಯ ಬಲಭಾಗದಲ್ಲಿ ಒಂದು ಇನ್ಸಿಷನ್ ಉಂಡು ಅಬ್ಡಮನ್ ಓಪನ್ ಮಾಡಿ ಅದರ ಮೂಲಕ ಹೋಗಿ ಅಪೆಂಡಿಕ್ಸ್ ನ ಹುಡುಕಿ ಅದನ್ನ ತೆಗೆಯುತ್ತೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಕೇಳಿದಂಗೆ ಕೀ ಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಅಂತ ಏನ್ ಹೇಳ್ತೇವೆ, ಇದನ್ನು ಉಪಯೋಗಿಸಿ ಅಪೆಂಡಿಕ್ಸ್ ನ ತೆಗೆಯುತ್ತೇವೆ. ಇದರ ಅಡ್ವಾಂಟೇಜ್ ಏನಂದರೆ ಅಪೆಂಡಿಸೈಟಿಸ್ ಜೊತೆಗೆ ಇನ್ಯಾವುದಾದರೂ ತೊಂದರೆ ಇದೆಯಾ, ಜೊತೆಗೆ ಇರುವಂತಹ ಕಾಯಿಲೆಗಳನ್ನು ಕೂಡ ನಾವು ಲ್ಯಾಪ್ರೋಸ್ಕೋಪಿ ಮಾಡಿದಾಗ ವೀಕ್ಷಿಸಿ ಅದನ್ನು ಕೂಡ ಅದರ ಜೊತೆಗೆ ಟ್ರೀಟ್ ಮಾಡಲು ಅನುಕೂಲವಾಗುತ್ತದೆ. ಉದಾಹರಣೆಗೆ ಅಪೆಂಡಿಕ್ಸ್ ಹೊಡ್ಕೊಂಡು ಕೀವಾಗಿದ್ದಲ್ಲಿ ಕೀವು ಏನಾದ್ರು

0: ಓಪನ್ ಸರ್ಜರಿಯಲ್ಲಿ ಅಲ್ಲಿ ಮಾತ್ರ ನೋಡಲು ಸಾಧ್ಯ. ಆದರೆ ಲ್ಯಾಪ್ರೋಸ್ಕೋಪಿಯಲ್ಲಿ ಹೊಟ್ಟೆಯ ಎಲ್ಲಾ ಭಾಗಕ್ಕೂ ತಲುಪಿ ಅಲ್ಲಿನ ಜೀವಾದಲ್ಲಿ ಅಥವಾ ಇನ್ಯಾವುದಾದ್ರೂ ಅದರ ಜೊತೆಗಿರುವಂತಹ ತೊಂದರೆ ಇದ್ದಲ್ಲಿ ಅದನ್ನು ಕೂಡ ಗುಣಪಡಿಸಲು ಅನುಕೂಲ ಆಗುತ್ತದೆ. ತಿಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ಬಿ ವಿಶ್ವನಾಥ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಅಪೆಂಡಿಸೈಟಿಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಯಾವುದೇ ಆಪರೇಷನ್ ಅಂತಲೇ ಜನಸಾಮಾನ್ಯರಿಗೆ ಒಂಥರ ಗಾಬರಿ ಇರುತ್ತೆ, ರಕ್ತ ತುಂಬಾ ಹೋಗ್ಬಿಡುತ್ತೆ, ಆಮೇಲೆ ನಂಜಾಗ್ತದೆ, ಹೀಗೆ ನೋಟು ಒಂಥರ ಅವರ ಮನದಲ್ಲಿ ಕೂತ್ಬಿಡುತ್ತೆ. ಸೊ ಈ ಒಂದು ತಾವೇನು ಆಪರೇಷನ್ ಹೇಳಿದ್ರೆ ಎಷ್ಟು ಸೇಫು ಮತ್ತೆ ಎಷ್ಟು ಮಟ್ಟಿಗೆ ಇದು ಫಲಕಾರಿಯಾಗಿರುತ್ತೆ, ಎರಡು ಓಪನ್ ಆಗಿರ್ಬೋದು ಅಥವಾ ಟೆಲಿಸ್ಕೋಪ್ ಆಗಿರ್ಬೋದು, ಎರಡನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿದ್ರೆ.
1: ಇವತ್ತಿನ ವೈದ್ಯಕೀಯ ಇವಲ್ಯೂಷನ್, ಅನಸ್ಥೆಸಿ ಆಗಲಿ, ಸರ್ಜಿಕಲ್ ಟೆಕ್ನಿಕ್ಸ್ ಆಗಲಿ, ಏನು ವೈದ್ಯಕೀಯ ನೋಡಿದೆಯೋ ಇದರಲ್ಲಿ ಕಾಂಪ್ಲಿಕೇಷನ್ ರೇಟ್ಸ್ ತುಂಬ ತೀರಾನೇ ಕಡಿಮೆ, 1-2% ಅಂತ ಕೂಡ ಹೇಳ್ಬೋದು. ಈ 1-2% ಕೂಡ ಜನರು ಎತ್ತೆಚ್ಚುಕೊಂಡು ಬೇಗನೆ ಬಂದಲ್ಲಿ ಈ ಕಾಂಪ್ಲಿಕೇಶನ್ಸ್ ಕೂಡ ಅವಾಯ್ಡ್ ಮಾಡಬಹುದು. ಅಪೆಂಡಿಸೆಕ್ಟಮಿ ತುಂಬಾನೇ ಸೇಫ್, ಓಪನ್ ಆಗಲಿ ಅಥವಾ ಲ್ಯಾಪ್ರೋಸ್ಕೋಪಿ ಆಗಲಿ ಟೆಕ್ನಿಕಲಿ ತುಂಬಾ ಕಷ್ಟ ಆಗ್ತಿದ್ರು, ಪೇಷಂಟ್ಗೆ ಸೇಫ್ ಇರೋದ್ರಿಂದ ಅಪೆಂಡಿಸೆಕ್ಟಮಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಹಾನಿ ಇಲ್ಲ. ಆ ಕಾರಣದಿಂದ ಜನರು ಹೆದರದೆ ಅದನ್ನು ಸೂಕ್ತ ಸಮಯದಲ್ಲಿ ಪರೀಕ್ಷಿಸಿಕೊಂಡು ಚಿಕಿತ್ಸೆ ತಗೊಂಡುಕೊಳ್ಳದೆ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಆಗಿ ಜೀವ ಕೂಡ ಉಳಿಯೋ ಸಾಧ್ಯತೆಗಳು.
0: ಬ್ಲಡ್ ಲಾಸ್ ಇರುತ್ತೆ ಡಾಕ್ಟರ್ ಇದರಲ್ಲಿ?
1: ಬ್ಲಡ್ ಲಾಸ್ ಎಲ್ಲಾ ಸರ್ಜರಿಯಲ್ಲೂ ಇರುತ್ತೆ. ಬ್ಲಡ್ ಲಾಸ್ ನಾವು ಅನ್ಕೊಂಡಂಗೆ ಲೀಟರ್ ಗಟ್ಟಲೆ ಏನು ಹೋಗೋದಿಲ್ಲ. ಒಂದು ಅಪೆಂಡಿಸೆಕ್ಟಮಿ ಮಾಡಿ ಯಾವುದೇ ಕಾಂಪ್ಲಿಕೇಶನ್ ಇಲ್ಲ, ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಹೆಚ್ಚಿಗೆ ಅಂದ್ರೆ ಒಂದು 25-50 ml ಬ್ಲಡ್ ಲಾಸ್ ಇರ್ಬೋದು, ಇದರಿಂದ ಯಾವ ಪೇಷಂಟ್ ಗೆ ತೊಂದರೆ ಆಗೋದಿಲ್ಲ.
0: ಈಗ ಡಾಕ್ಟರ್, ಮಹಿಳೆಯರಲ್ಲಿ ಮತ್ತೆ ಪುರುಷರಲ್ಲಿ ಕಂಪೇರ್ ಮಾಡಿದ್ರೆ ಯಾರಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇದೆ?
1: ಇಬ್ಬರಲ್ಲೂ ಒಂದೇ ಸಮ ಇದೆ, ಹೆಚ್ಚು ಕಡಿಮೆ. ಆದ್ರೆ ಹೆಣ್ಣುಗಳಲ್ಲಿ ಇದನ್ನ ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಇವರಲ್ಲಿ ಅಂಡಾಣು ಮತ್ತೆ ಕಿಡ್ನಿಯಲ್ಲಿ ಕಲ್ಲು ಅಪೆಂಡಿಕ್ಸ್ ಮೂರು ಕೂಡ ಒಂದೇ ರೀತಿಯ ನೋವನ್ನು ಕೊಡುವುದರಿಂದ ಇವರಿಗೆ ಪರೀಕ್ಷೆಗಳು ಹೆಚ್ಚಿಗೆ ಮಾಡಿ ಕರೆಕ್ಟ್ ಆದ ಸೂಕ್ತ ಡಯಾಗ್ನೋಸಿಸ್ ಮಾಡಬೇಕಾಗ್ತದೆ.
2: ಇದು ನಂಜಪ್ಪ ಆಸ್ಪತ್ರೆ ಆರೋಗ್ಯ ಸ್ಪಂದನದ ಸಮಯ. ಒಂದು ತಿಂಗಳ ಹಿಂದೆ ನನಗೆ ರಸ್ತೆ ಮಧ್ಯದಲ್ಲಿ ಗಂಭೀರವಾಗಿ ಅಪಘಾತವಾಗಿತ್ತು. ಅಲ್ಲಿದ್ದ ಒಬ್ಬ ಸಜ್ಜನರು ಕೂಡಲೇ ಶಿವಮೊಗ್ಗದ ನಂಜಪ್ಪ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸಂಪರ್ಕಿಸಿದ್ರು. ಅಲ್ಲಿ ಅತ್ಯಾಧುನಿಕ ಉಪಕರಣ ಮತ್ತು ಅನುಭವಿ ತುರ್ತು ಚಿಕಿತ್ಸಾ ತಜ್ಞ ವೈದ್ಯರ ತಂಡದವರು ಸೂಕ್ತ ಚಿಕಿತ್ಸೆ ನೀಡಿ ನನಗೆ ಜೀವದಾನ ಮಾಡಿದ್ರು. ಥ್ಯಾಂಕ್ಸ್ ಟು ನಂಜಪ್ಪ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ.
3: ಕ್ಷಣ ಮಾತ್ರದ ಸೂಚನೆ ಮೇರೆಗೆ ಜೀವ ರಕ್ಷಕ ಚಿಕಿತ್ಸೆ, ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ 9468655500.
0: ಡಾಕ್ಟರ್, ತಾವು ಹೇಳಿದ್ರಿ ಈ ಲ್ಯಾಪ್ರೋಸ್ಕೋಪಿ ಅಥವಾ ಕೀ ಹೋಲ್ ಸರ್ಜರಿ ಅಂತ, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಒಂದು ಕಲ್ಪನೆ ಇಲ್ಲ, ತುಂಬಾ ಜನ ಒಂದು ಕರೆಂಟ್ ಆಪರೇಷನ್ ಅಂತ ಇದಕ್ಕೆ ಹೇಳ್ತಿರ್ತಾರೆ. ಏನಿದು ಪ್ರೊಸೀಜರ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಯಾಕಂತಂದ್ರೆ ಇದು ಲೇಟೆಸ್ಟ್ ಆಗಿ ತುಂಬಾ ಪ್ರಚಲಿತವಾಗ್ತಾ ಇದೆ.
1: ಕರೆಂಟ್ ಆಪರೇಷನ್ ಅಂದ್ರೆ ಕರೆಂಟ್ ಯಾವುದೇ ತರದ ಕರೆಂಟ್ ಅನ್ನು ಉಪಯೋಗಿಸುವುದಿಲ್ಲ. ಲ್ಯಾಪ್ರೋಸ್ಕೋಪಿ ಅಂದ್ರೆ ಒಂದು ಸಣ್ಣ ರಂಧ್ರದಿಂದ ಟೆಲಿಸ್ಕೋಪ್ ಅನ್ನು ಹಾಕಿ ಆ ಮೂಲಕ ಈ ಪರದೆ ಮೇಲೆ ಟಿವಿ ಸ್ಕ್ರೀನ್ ನ ಮೇಲೆ ಕಾಣುವಂತ ಇಮೇಜಸ್ ನ ನೋಡಿಕೊಂಡು ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೇವೆ. ಸೊ ಈ ಅಡ್ವಾನ್ಸ್ ಆಗಿ ಟಿವಿ ಮತ್ತೆ ಕ್ಯಾಮ್ರಾ ಎಲ್ಲವೂ ಅಡ್ವಾನ್ಸ್ ಆಗಿರೋದ್ರಿಂದ ಕರೆಂಟ್ ಬಳಕೆ ಆಗುತ್ತೆ ಅಂತ ಹೇಳಿ ಜನಗಳಲ್ಲಿ ಒಂದು ತಪ್ಪು ನಂಬಿಕೆ ಇದೆ. ಕರೆಂಟ್ ಉಪಯೋಗಿಸ್ತಾರೆ ಕರೆಂಟ್ ಆಪರೇಷನ್ ಅಂತ, ಆದ್ರೆ ಇದರಲ್ಲಿ ಯಾವುದೇ ಕರೆಂಟ್ ಅನ್ನು ಉಪಯೋಗಿಸುವುದಿಲ್ಲ. ಓಪರ್ಜೆಲ್ಗೆ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಸ್ವಲ್ಪ ಮಾಡಿಫೈ ಮಾಡೋದಾಗಿರುತ್ತೆ, ಉದ್ದ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡಿ ನಾವು ಟಿವಿಯಲ್ಲಿ ನೋಡಿಕೊಂಡು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತಿದ್ದೇವೆ. ಲ್ಯಾಪ್ರೋಸ್ಕೋಪಿ ಅಂತ
0: ನಮ್ಮ ದೇಹದ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ನೀವು ಮಾನಿಟರ್ ಮೇಲೆ ನೋಡ್ತಾ ಇದ್ದೀವಿ.
1: ಇದೇನು ಒಳಗಡೆ ಏನಿರುತ್ತೆ ಅದು ಫುಲ್, ಈಗ ನಿಮ್ಗೆ ಹೆಂಗೆ ಅಂದ್ರೆ ವಿಡಿಯೋ ರೆಕಾರ್ಡ್ ಮಾಡ್ತೀರಾ ಕ್ಯಾಮ್ರಾದಲ್ಲಿ, ನೀವೇನ್ ಕಾಣಿಸುತ್ತೆ ಅದೇ ರೀತಿ ಟಿವಿ ಮೇಲೆ ಕಾಣ್ತಿರುತ್ತೆ. ಅದನ್ನ ಅದನ್ನ ನೋಡಿಕೊಂಡು ನಿಮ್ಗೆ ಯಾವ ಭಾಗದಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ನಾವು ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತಿರ್ತೀವಿ. ಇದನ್ನೇ ಲ್ಯಾಪ್ರೋಸ್ಕೋಪಿ.
0: ಡಾಕ್ಟ್ರೆ, ಈ ಒಂದು ಅಪೆಂಡಿಸೈಟಿಸ್ ಆಪರೇಷನ್ ಗೆ ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತೆ ಮತ್ತೆ ಪೇಷಂಟ್ ಎಷ್ಟು ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ?
1: ಅಪೆಂಡಿಸೆಕ್ಟಮಿ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಬಂದು ಯಾವುದೇ ತರದ ಕಾಂಪ್ಲಿಕೇಶನ್ ಇಲ್ಲ ಅಂದ್ರೆ ಅನಸ್ಥೆಸಿಯ ಕೊಟ್ಟು 15-20 ನಿಮಿಷದಲ್ಲಿ ಶಸ್ತ್ರಚಿಕಿತ್ಸೆ ಮುಗಿಯುತ್ತದೆ. ಕೆಲವು ಬಾರಿ ಏನಾಗುತ್ತೆ ಪೇಷಂಟ್ ಗೆ ತುಂಬಾ ಕರಳುಗಳು ಕೀವಾಗಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಅದನ್ನ ಬಿಡಿಸುವ ಸಮಯದಲ್ಲಿ ಸ್ವಲ್ಪ ಸಮಯ ಹೆಚ್ಚಾಗಬಹುದು, 1/4-3/4 ಗಂಟೆವರೆಗೂ ಬೇಕಾಗಬಹುದು.
0: ಎಷ್ಟು ದಿನ ಹಾಸ್ಪಿಟಲ್ ಇರಬೇಕಾಗುತ್ತೆ?
1: ಓಪನ್ ಸರ್ಜರಿ ಮಾಡಿದ್ರೆ 3-4 ದಿವಸ ಇರಬೇಕಾಗಿ ಬರ್ಬೋದು. ಲ್ಯಾಪ್ರೋಸ್ಕೋಪಿ ಇವತ್ತು ಶಸ್ತ್ರಚಿಕಿತ್ಸೆ ಮಾಡಿಕೊಂಡರೆ ಮಾರನೇ ದಿನವೇ ಮಾಡಬಹುದು.
0: ಡಾಕ್ಟರ್, ಮತ್ತೊಂದು ಪ್ರಶ್ನೆ, ಒಬ್ಬರಿಗೂ ಒಂದು ಅಪೆಂಡಿಸೈಟಿಸ್ ಆಪರೇಷನ್ ಆಯ್ತು ಈ ವರ್ಷ ಆಯ್ತು, ಮತ್ತೆ ಅದು ಮರುಕಳಿಸುವಂತ ಚಾನ್ಸಸ್ ಏನಾದ್ರು ಇರುತ್ತೆ ಡಾಕ್ಟರ್?
1: ಪ್ರತಿಯೊಬ್ಬ ಮನುಷ್ಯನಿಗೂ ಅಪೆಂಡಿಕ್ಸ್ ಒಂದೇ. ಅಪೆಂಡಿಕ್ಸ್ ಅನ್ನು ಪೂರ್ಣ ತೆಗೆದಲ್ಲಿ ಪುನಃ ಮರುಕಳಿಸುವ ಸಾಧ್ಯತೆಗಳು ಬಹಳ ಕಡಿಮೆ.
4: ಬೇರೆ ಕಾಯಿಲೆ ಏನಾದರೂ ಬರ್ಬೋದೇ ವಿನ ಈ ಸಮಸ್ಯೆ ಬರ
1: ಅಪೆಂಡಿಕ್ಸ್ ಬರೋ ಸಾಧ್ಯತೆ ಇಲ್ಲವೇ ಇಲ್ಲ.
4: ಈಗ ಡಾಕ್ಟ್ರೆ, ಒಬ್ರು ಈ ಟ್ರೀಟ್ಮೆಂಟ್ ಆದ್ಮೇಲೆ ಅವರ ಆಹಾರ ಕ್ರಮದಲ್ಲಿ ಏನಾದರೂ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಹೇಗೆ?
1: ಯಾವುದೇ ರೀತಿಯ ಆಹಾರದಲ್ಲಾಗಲಿ ಅವರ ದಿನನಿತ್ಯ ಕಾರ್ಯಗಳಲ್ಲಿ ಯಾವುದೇ ಮಾರ್ಪಾಡ ಅವಶ್ಯಕತೆ ಇಲ್ಲ.
4: ಮಾಮೂಲಾಗಿ ಏನ್ ತಗೊಳ್ತಾರೆ ಅದನ್ನ ತಗೊಳ್ಳ, ಪಥ್ಯ ಅಂತ ವಿಶೇಷ ಏನಿಲ್ಲ. ಈಗ ಡಾಕ್ಟ್ರೆ, ಈ ಕಾಯಿಲೆ ಬಗ್ಗೆ ಸಾಕಷ್ಟು ತಾವು ಹೇಳಿದ್ರಿ, ಮತ್ತೆ ಒಂದು ಜನರಲ್ ಕುತೂಹಲಕ್ಕಾಗಿ ಕೇಳ್ತಾ ಇದ್ದೀನಿ, ಜನರ ಕುತೂಹಲಕ್ಕಾಗಿ, ನಮ್ಮ ಈ ಒಂದು ಜೀರ್ಣಾಂಗ ವ್ಯವಸ್ಥೆ ಏನಿದೆ ಇದು ತುಂಬಾ ಸಂಕೀರ್ಣವಾದದ್ದು, ಮತ್ತೆ ಇದಕ್ಕೆ ಬೇರೆ ಬೇರೆ ರೀತಿಯ ರೋಗಗಳು ಬರ್ತಾ ಇರ್ತವೆ. ಸೊ ನಮ್ಮ ಜನರಿಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ತಾವು ವೈದ್ಯರಾಗಿ ಒಂದು ಸ್ವಲ್ಪ ಸಲಹೆಗಳನ್ನ ನೀಡಿ.
1: ನಮ್ಮ ದೇಹ ಯಾವುದೇ ರೀತಿಯ ಇನ್ಫೆಕ್ಷನ್ ತಡ್ಕೊಳ್ಳೋದಿಲ್ಲ. ನಾವು ಮಾಡೋ ಆಹಾರ ಏನ್ ಆಹಾರ ಪದ್ಧತಿ ಏನಿದೆ ಅದರಿಂದ ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟಬಹುದು. ನಾವು ಏನು ಹೊರಗಡೆ ಊಟ ಮಾಡ್ತೀವಿ ಅದು ಎಷ್ಟು ಹೈಜಿನಿಕಲಿ ಪ್ರಿಪೇರ್ ಮಾಡಿದರೆ ಇಲ್ವಾ, ಅದನ್ನ ಕ್ಲೀನ್ ಆಗಿ ಮಾಡಲಿಲ್ಲ ಅಂದ್ರೆ ಅದರಿಂದ ಆಗುವ ಇನ್ಫೆಕ್ಷನ್ಗಳು. ನೀವು ಈ ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಸೋರ್ಸ್ ಅಂದ್ರೆ ಪಾನಿಪುರಿ. ಈ ಪಾನಿಪುರಿ ಜನಗಳಿಗೆ ತುಂಬಾನೇ ರುಚಿ ಇರ್ಬೋದು, ಬಟ್ ಹೈಯೆಸ್ಟ್ ಇನ್ಫೆಕ್ಷನ್ ಆಗೋದು ಇದರಿಂದ. ನಿಮ್ಮ ಊಟ ನೀವೇನ್ ತಿಂತೀರಾ ಹೊರಗಡೆ ಮನೆಯಲ್ಲಿ ಮಾಡಿದ್ದಾಗ್ಲಿ ಹೊರಗಡೆ ಮಾಡಿದ್ದಾಗ್ಲಿ ಅದೆಷ್ಟು ಕ್ಲೀನ್ ಆಗಿದೆ ಅದನ್ನ ಸರಿಯಾಗಿ ಗಮನದಲ್ಲಿಟ್ಕೊಂಡು ಆಹಾರ ಸೇವನೆ ಮಾಡಿದ್ರೆ ಯಾವುದೇ ತರದ್ದು ತೊಂದರೆ ಆಗದಲೇ ಇರುವಂತ ಸಾಧ್ಯತೆಗಳು ಹೆಚ್ಚು. ಮನುಷ್ಯನಿಗೆ ಬರುವ ಎಲ್ಲಾ ಕಾಯಿಲೆಗಳಿಗೂ ಮೇನ್ ಕಾರಣ ಅಂದ್ರೆ ಒಂದು ನೀರು, ಎರಡನೇದು ಆಹಾರ. ನೀರು ಕುಲುಷಿತವಾಗಿದ್ರೆ ಗ್ಯಾಸ್ಟ್ರೋಎಂಟೈಟಿಸ್ ಅಂತ ಹೇಳ್ತೀವಿ. ಹೆಪಟೈಟಿಸ್, ಗ್ಯಾಸ್ಟ್ರೋಎಂಟೈಟಿಸ್ ಎಲ್ಲಾ ಕಾಯಿಲೆಗಳು ನೀರಿಂದನೇ ಬರುವಂತ ಕಾಯಿಲೆ. ಅಥವಾ ಊಟ, ಊಟದಿಂದ ಹಲವಾರು ಕಾಯಿಲೆಗಳು ಬರ್ತವೆ. ಇವೆರಡನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಸೇವಿಸಿದರೆ ಆದಷ್ಟು ಕಾಯಿಲೆಗಳನ್ನ ತಡೆಗಟ್ಟಬಹುದು.
4: ಈ ಹೆಪಟೈಟಿಸ್ ಬಗ್ಗೆ ಜನಸಾಮಾನ್ಯರಿಗೆ ತಾವು ಕೊನೆಯದಾಗಿ ಒಂಥರ ಟಿಪ್ಸ್ ಕೊಡೋದಾದ್ರೆ ಅದನ್ನ ಹೇಳಿ ಡಾಕ್ಟರ್. ಯಾಕಂದ್ರೆ ಇದು ತಾವು ಹೇಳಿದ್ರಿ ಗಾಬರಿ ಆಗದ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿದೆ ಈಗ ಇದು ಪ್ರೊಸೀಜರ್ಸ್ ಅಂತ. ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಇದರ ಮನವರಿಕೆ.
1: ಹೊಟ್ಟೆ ನೋವನ್ನ ನಿರ್ಲಕ್ಷಣೆ ಮಾಡದಲೆ ಆದಷ್ಟು ಬೇಗ ವೈದ್ಯರನ್ನ ಕಂಡು, ಅದರಿಂದ ಎಲ್ಲಾ ಹೊಟ್ಟೆ ನೋವು ಅಪೆಂಡಿಕ್ಸ್ ಆಗಿರೋದಿಲ್ಲ, ಅದನ್ನ ಸೂಕ್ತ ಪರೀಕ್ಷೆಗಳಿಂದ ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಸರಿಯಾದ ಸಮಯದಲ್ಲಿ ತಗೊಂಡಲ್ಲಿ ರೋಗಿಗೆ ಯಾವುದೇ ತರ ಆಗದನ್ನು ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಬಹುದು ಅಂತ.
4: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಬಿ ವಿಶ್ವನಾಥ್ ಅವರೇ. ಇಲ್ಲಿವರೆಗೆ ತಾವು ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕೇಳುಗರಿಗೆ ಈ ಅಪೆಂಡಿಸೈಟಿಸ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಲಕ್ಷ್ಮಿ ಅಂಚಿನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್ ಅವರಿಗೆ.
5: ನಮಸ್ಕಾರ ಎಲ್ಲ ಕೇಳುಗರಿಗೆ.
4: ಇವತ್ತು ನಮ್ಮ ಕೇಳುಗರಿಗೆ ತಾವು ಮಹಿಳೆಯರು ಕಾಲಕಾಲಕ್ಕೆ ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡಿಸಿಕೊಳ್ಬೇಕು ಅವರ ಆರೋಗ್ಯವನ್ನ ಸುಸ್ಥಿತಿಯಲ್ಲಿಡೋದಕ್ಕೆ, ಅದ್ರ ಜೊತೆಗೆ ಕೆಲವು ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ಆಗಾಗ ಮಾಡ್ತಾ ಇರ್ತಾರೆ, ಅದನ್ನು ತಾವು ಮಾಹಿತಿ ಕೊಡಬೇಕು. ಈಗ ಮೊಟ್ಟ ಮೊದಲನೇದಾಗಿ ಮಹಿಳೆಯರ ಆರೋಗ್ಯದ ದೃಷ್ಟಿಯಿಂದ ಯಾವೆಲ್ಲ ಟೆಸ್ಟ್ ಗಳನ್ನ ಅವರು ನಿಯಮಿತವಾಗಿ ಒಂದು ಅಡಲ್ಸೆಂಟ್ ಸ್ಟೇಜ್ ಇಂದ ಸ್ಟಾರ್ಟ್ ಮಾಡಿ ಹೇಳಿ ಮೇಡಮ್.
5: ಮಹಿಳೆಯರು ಅಂದ ತಕ್ಷಣ ಆಕ್ಚುಲಿ ಸಿನ್ಸ್ ಬರ್ತ್ ಇಂದಾನೆ ಸುಮಾರು ತೊಂದರೆಗಳು ಸ್ಟಾರ್ಟ್ ಆಗ್ತದೆ, ಬಟ್ ಎಲ್ಲರಿಗಿಂತ ಫಸ್ಟ್ ಯಾವಾಗ ಅವರಿಗೆ ತೊಂದರೆ ಕಾಣುದಂದ್ರೆ ಮುಕ್ತ ಶುರು ಆದಾಗ, ಅಂದ್ರೆ ದೊಡ್ಡವರಾದಾಗ. ಸಾಧಾರಣವಾಗಿ ಮುಂಚೆ ಎಲ್ಲ 14-15 ವಯಸ್ಸಿಗೆ ದೊಡ್ಡವರಾಗ್ತಿದ್ರು. ಈ ಕಾಲದಲ್ಲಿ ಇನ್ನು ತುಂಬಾ ಮುಂಚೆ ಒಬ್ಬೊಬ್ಬರಿಗೆ 8 ವರ್ಷದಲ್ಲೆಲ್ಲ ದೊಡ್ಡವರಾಗ್ತಿದ್ದಾರೆ. ಸೊ ಅದ್ ದೊಡ್ಡವರಾಗುದು ಅದ್ನ ನಾರ್ಮಲ್ ಇದಕ್ಕೆ

ಟೇಸ್ಟ್ ಕಾಣಿಸೋದು ದೊಡ್ಡವರಾದಾಗ, ತುಂಬಾ ಟೈಮ್ಗಿಂತ ಮುಂಚಿತವಾಗಿ ದೊಡ್ಡವರಾದ್ರೂ ಕಷ್ಟ, ಸ್ವಲ್ಪ ನೀಟಾಗಿ ದೊಡ್ಡವರಾದ್ರೂ ಕಷ್ಟ. ನಿಯಮಿತ ಕರೆಕ್ಟ್ ಆಗಿ ಒಂದು 14-15 ವಯಸ್ಸು ಅಂದ್ರೆ ಪರವಾಗಿಲ್ಲ, ತುಂಬಾ ಬೇಗ ಆದ್ರೂ ಚೆಕಪ್ ಮಾಡಿಸ್ಬೇಕು, ತುಂಬಾ ಲೇಟ್ ಆದ್ರೂ ಚೆಕಪ್ ಮಾಡಿಸ್ಬೇಕು. ಫಸ್ಟ್ ಚೆಕಪ್ ಸ್ಟಾರ್ಟ್ ಆಗ್ತದೆ ಮಹಿಳೆಯರಿಗೆ ಮುಟ್ಟು ಶುರುವಾದಾಗ. ಆಮೇಲೆ ನಂತರ ಈಗ ನೀವು ಮುಟ್ಟು ಶುರುವಾದಾಗ ಏನೇನು ತೊಂದರೆ ಆಗ್ಬೋದು ಅಂತ ನಮ್ದು ಹೇಳಿದೆ, ಲೇಟ್ ಆಗೋದು ಅಥವಾ ಬೇಗ ಆಗೋದು. ಇನ್ನೊಂದು ಮುಟ್ಟಾದಾಗ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಈಗ ಬರೀ ವಯಸ್ಕರಲ್ಲಿ ಮಾತ್ರ ಬ್ಲೀಡಿಂಗ್ ಹೆಚ್ಚಾಗೋದಿಲ್ಲ, ಈಗ ಮುಟ್ಟು ಶುರುವಾದ ಚಿಕ್ಕ ಹುಡುಗಿರು ಕೂಡ ಶುರುವಾದ ತಕ್ಷಣ ತುಂಬಾ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಒಬ್ಬೊಬ್ಬರಿಗೆ 10 ದಿನದ್ಗಟ್ಲೆ 15 ದಿನದ್ಗಟ್ಲೆ ತುಂಬಾ ಮುಟ್ಟಾಗೋದು. ಅಂದ್ರೆ ಸಹಜವಾಗಿ ಫಸ್ಟ್ 3-4 ತಿಂಗಳಲ್ಲಿ ಬ್ಲೀಡಿಂಗ್ ಹೆಚ್ಚಿರ್ತದೆ ದೊಡ್ಡವರಾದ ತಕ್ಷಣ, ಬಟ್ ಅತೀವ ಆದಾಗ ಅದು ನಾರ್ಮಲ್ ಅಂತ ಬಿಡಬಾರ್ದು. ನೀವು ಕೆಟ್ಟ ರಕ್ತ ಹೋಗ್ತದೆ ಅಂತ ಒಂದು ಬಿಲೀಫ್ ಇರ್ತದೆ, ಆದ್ರೆ ಇರಬಾರ್ದು. ತುಂಬಾ ಹೆಚ್ಚಿಗೆ ಬ್ಲೀಡಿಂಗ್ ಆಗ ಕೂಡ ತುಂಬ್ರೆ ದೊಡ್ಡರಾದ ಹುಡುಗಿಗೆ ತುಂಬಾ ಸುಸ್ತಾಗೋ ಚಾನ್ಸಸ್ ಇರುತ್ತೆ, ಸಡನ್ ರಕ್ತದಂಶ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. 4-5 ದಿನ ಪರವಾಗಿಲ್ಲ, ಅದಕ್ಕಿಂತ ಹೆಚ್ಚಾದ ಕೂಡಲೇ ತೋರಿಸ್ಲಿಕ್ಕೆ ಆಗ್ತದೆ. ಈ ಬ್ಲೀಡಿಂಗ್ ಕಡಿಮೆ ಮಾಡ್ಲಿಕ್ಕೆ ಔಷಧಿಗಳು

0: ಹದಿನೈದು ವಯಸ್ಸಿಂದನೇ ಥೈರಾಯ್ಡ್ ಶುರು ಆಗ್ತದೆ. ಇದು ಹೇಗೆ ಒಬ್ಬೊಬ್ರಿಗೆ ಹೇಗೆ ಗೊತ್ತಾಗುತ್ತೆ, ಟೈಮ್ಕಿಂತ ಮುಂಚೆ ಮುಟ್ಟಾದವ್ರಿಗೆ ಅಥವಾ ತುಂಬಾ ಲೇಟ್ ಆಗಿ ಮುಟ್ಟ ಸ್ಟಾರ್ಟ್ ಆದವ್ರಿಗೆ ಥೈರಾಯ್ಡ್ ಸಮಸ್ಯೆನೆ ಫಸ್ಟ್. ಸೊ ಅದೊಂದು ಮಾಡಿ. ಮತ್ತೆ ಥೈರಾಯ್ಡ್ ಇದ್ದವ್ರಿಗೆ ಬ್ಲೀಡಿಂಗ್ ಅಲ್ಲಿ ಕೂಡ ತುಂಬಾ ತೀವ್ರ ಬ್ಲೀಡಿಂಗ್ ಆಗೋದು ಕೂಡ ಥೈರಾಯ್ಡ್ ಸಮಸ್ಯೆ ಇರುತ್ತೆ. ತುಂಬಾ ಕಡಿಮೆ ಬ್ಲೀಡಿಂಗ್ ಆದ್ರೂ ಕೂಡ ಥೈರಾಯ್ಡ್ ಸಮಸ್ಯೆ ಇರುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ರಕ್ತದಂಶ ಚೆಕಪ್ ಮಾಡಿಸೋದು, ಥೈರಾಯ್ಡ್ ಚೆಕಪ್ ಮಾಡಿಸೋದು, ಇಲ್ಲ ಮುಟ್ಟಲ್ಲಿ ಸಮಸ್ಯೆ ಆದಾಗೆಲ್ಲ ಒಂದು ಸ್ಕ್ಯಾನಿಂಗ್ ಜಸ್ಟ್ ಬೇಸಿಕ್ ಬೇಕಾಗಬಹುದು. ಸೊ ಮೆಜಾರಿಟಿ 80% ಹೆಣ್ಮಕ್ಳಲ್ಲಿ ತೊಂದರೆ ಇರಲ್ಲ, ಇನ್ನೊಂದು 10% ಈ ದೊಡ್ಡವರಾದಾಗ ಈ ತೊಂದರೆಗಳಲ್ಲಿ ಬರಬಹುದು. ಸೊ ಜನರಲ್ ಒಂದ್ಸತಿ ಮುಟ್ಟಾದಾಗ ಒಂದ್ಸತಿ ತೋರಿಸೋದು, ತೊಂದರೆ ಇರಲಿ ಬಿಡಲಿ ಒಂದ್ಸತಿ ಚೆಕಪ್ ಮಾಡಿಸೋದು ಒಳ್ಳೇದು ಅವರಿಗೆ.
1: ಒಟ್ಟಿನಲ್ಲೂ ಅಸ್ವಾಭಾವಿಕವಾಗಿ ಯಾವುದೇ ಒಂದು ಮುಟ್ಟಿನ ಪ್ರಕ್ರಿಯೆ ಆಗ್ತಾ ತಜ್ಞ ವೈದ್ಯರನ್ನು ಕಾಳೋದು ಒಳ್ಳೇದಂತ ತಪ್ಪು.
0: ಹೌದು, ಖಂಡಿತ. ಯಾಕಂದ್ರೆ ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅವರು ಸ್ವಲ್ಪ ಹೇಳೋದು ಅಯ್ಯೋ ನಾರ್ಮಲ್ ಬಿಡು, ಜಾಸ್ತಿ ಬ್ಲೀಡಿಂಗ್ ಆದಷ್ಟೊಳ್ಳೇದು, ಓ ಟೈಮ್ಕಿಂತ ಮುಂಚೆ ಒಂದ್ ಬಿಡ್ತಾ ಪರಲ್ಲ, ಲೇಟ್ ಆಗಾಯ್ತಾ ಈ ಔಷಧಿಗಳು ತಗೊಳ್ಳಿ ಅಂತ ಅವ್ರು ಸಲಹೆ ಕೊಡ್ತಾರೆ. ಒಂದೊಂದ್ಸತಿ ಸರಿ ಇರ್ತದೆ, ಯಾಕಂದ್ರೆ ಸ್ವಲ್ಪ ದೊಡ್ಡ ವಯಸ್ಸಿನ ಅಜ್ಜಿಗಳೆಲ್ಲ ಕೊಡೋದು ಸರಿ ಇರ್ತದೆ. ಬಟ್ ಈಗಿನ ಕಾಲದಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನ್ ತೊಂದರೆಯಿಂದ ಆಗಲಿ ಏನ್ ತೊಂದರೆಯಿಂದ ಆಗ್ಬಹುದು ಅಂತ. ಸೊ ಚೆಕ್ ಮಾಡಿಸೋದು ಒಳ್ಳೇದು ಅವ್ರಿಗೆ ಫಸ್ಟ್ ಒಂದ್ಸತಿ.
1: ಈಗ ಮತ್ತೆ ಮಧ್ಯ ವಯಸ್ಕ ಮಹಿಳೆಯರಲ್ಲಿ ಯಾವೆಲ್ಲ ಟೆಸ್ಟ್ ಗಳನ್ನ ಅವರು ನಿಯಮಿತವಾಗಿ ಮಾಡಿಸ್ಕೊಳ್ಬೇಕು, ಮತ್ತೆ ಏನೆಲ್ಲ ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ತಾವು ಸಾಮಾನ್ಯವಾಗಿ ಅಡ್ವೈಸ್ ಮಾಡ್ತೀರಿ ಡಾಕ್ಟರ್?
0: ಈಗ ಮಹಿಳೆಯರು ಅಂದ ಕೂಡಲೇ ಇವಾಗ ಅವ್ರಿಗೆ ಏನ್ ಪ್ರಕ್ರಿಯೆ ಇರ್ತದೆ, ಮುಟ್ಟ ಆಗೋದು, ತಿಂಗಳು ತಿಂಗಳು ಮುಟ್ಟಾಗೋದು, ಮತ್ತೆ ಇದು ಬೆನ್ನು ಕೈ ನೋವುಗಳು, ಮತ್ತೆ ಇದು ಅಪೌಷ್ಟಿಕತೆ, ಇದೆಲ್ಲ ಜಾಸ್ತಿ ಹೆಣ್ಮಕ್ಳಲ್ಲಿ. ಈಗ ತುಂಬಾ ಎಜುಕೇಟೆಡ್ ಇದ್ರು ಕೂಡ ಅವರು ಪಿಜಿಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಓದ್ಕೊಂತ ಬೆಳೆದಿರ್ತಾರೆ. ಸೊ ಮುಟ್ಟಲ್ಲಿ ಸಮಸ್ಯೆ ಅಪೌಷ್ಟಿಕ ಖಂಡಿತ ಕಾಡುತ್ತದೆ ಅವ್ರಿಗೆ. ಸೊ ಇವ್ರಿಗೆ ಸಾಧಾರಣವಾಗಿ ಎಲ್ಲರೂ ಸ್ವಲ್ಪ ಸುಸ್ತಾಗೋದು, ಕೆಲಸಗಳಲ್ಲಿ ಸುಸ್ತು ಕಂಡು ಬರೋದು, ಅಥವಾ ಅವ್ರಿಗೆ ಒಂಥರ ನಿರಾಸಕ್ತಿ ಇರೋದು ಅಂತದ್ ಕಂಡು ಬಂದಲ್ಲಿ ಜನರಲ್ ಆಗಿ ಒಂದು ರಕ್ತದಂಶ ಚೆಕ್ ಮಾಡೋದು, ಅಥವಾ ಥೈರಾಯ್ಡ್ ಚೆಕ್ ಮಾಡಿಸೋದು, ಶುಗರಿನ ಅಂಶ ಚೆಕ್ ಮಾಡಿಸಿದಾಗ ಸಮಸ್ಯೆ ಖಂಡಿತ ಇರ್ತದೆ. ಸುಮಾರು ಜನರಿಗೆ ಹೆಣ್ಮಕ್ಳಲ್ಲಿ ನಾವು ಇಂಡಿಯಾ ಹೋಲ್ ಆಗಿ ತಗೊಳೋದು 11 ಗ್ರಾಮ್ ಅಂತ ಹೇಳ್ತೀವಿ ರಕ್ತದಂಶ ಇರಬೇಕಂತ. ನೀವು ಯಾವುದೇ ಮಹಿಳೆ ಚೆಕ್ ಮಾಡಿಸಿ 11 ಗ್ರಾಮ್ ಯಾರಿಗೂ ಇರುವುದಿಲ್ಲ, 10 ಗ್ರಾಮಿನ ಮ್ಯಾಕ್ಸಿಮಮ್ ಇರ್ತದೆ. ತುಂಬಾ ಚೆನ್ನಾಗಿ ಪೌಷ್ಟಿಕತೆ ಇದ್ದವ್ರಿಗೆ 11 ಗ್ರಾಮ್ ಇರ್ತದೆ. ಸೊ 9-10 ಈ ತರ ಸ್ವಲ್ಪ ರಕ್ತ ಕಡಿಮೆ ಇದ್ದ ತಕ್ಷಣ ಔಷಧಗಳು ಕಾಣಿಸೋದು, ಮುಟ್ಟಲೆ ಸಮಸ್ಯೆ ಕಾಣಿಸೋದು ಇದ್ದೇ ಇರುತ್ತೆ. ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಈಸಿ, ಅದನ್ನ ನಾವು ಕರೆಕ್ಟ್ ಮಾಡೋದು. ಏನ್ ಹೇಳಿ, ಐರನ್ ಮಾತ್ರೆ ತಗೊಳ್ಳೋದು, ಪೌಷ್ಟಿಕ ಊಟ ಮಾಡೋದು, ತರಕಾರಿ ಸೊಪ್ಪು ಹಣ್ಣು ಸೇವಿಸೋದು, ಇದರಿಂದನೇ ಇಮಿಡಿಯೇಟ್ ಆಗಿ ಕರೆಕ್ಷನ್ ಆಗ್ತದೆ. ಒಬ್ಬೊಬ್ರು ಹೆಣ್ಮಕ್ಳಲ್ಲಿ ಈಗ ಹಾಸ್ಟೆಲ್ ಹೋದವರೆಲ್ಲ ಬರ್ತಾರೆ, ಈಗ ಪೀರಿಯಡ್ಸ್ ಅಲ್ಲಿ ತೊಂದರೆ, ಬ್ಲೀಡಿಂಗ್ ಕಡಿಮೆ ಆಗ್ತದೆ, ಸುಸ್ತಾಗ್ತದೆ ಅಂತ. ನಾವು ಚೆಕ್ ಮಾಡಿಸ್ತೀನಿ ಅವ್ರಿಗೆ 7 ಗ್ರಾಮ್, 8 ಗ್ರಾಮ್, ಒಬ್ಬೊಬ್ರಿಗೆ ಅಂತೂ 6 ಗ್ರಾಮ್ ಎಲ್ಲ ರಕ್ತ ಕೊಡ್ಬೇಕಾಗತ್ತೆ, ಅಷ್ಟು ಅವಶ್ಯಕತೆ ಅಷ್ಟು ಅವ್ರ ಪೌಷ್ಟಿಕತೆ ಕಾಡ್ತದೆ ಅವ್ರಿಗೆ. ಸೊ ಅಂತದನ್ನೆಲ್ಲ ನಾವು ಮುಂಚೆನೆ ಸುಮ್ಮನೆ ಇದು ನಾರ್ಮಲ್ ಇದು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಓದ್ತಾ ಇದ್ದಾಳೆ ಅದಕ್ಕೆ ಕಷ್ಟ ಆಗ್ತಿದೆ ಅನ್ನೋಕ್ಕಿಂತ ಒಂದ್ಸತಿ ಜನರಲ್ ಚೆಕ್ ಮಾಡಿಸೋದು ಒಳ್ಳೇದು.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಹಂಚಿನಾಳ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರು ಯಾವುದೇ ಟೆಸ್ಟ್ ಗಳನ್ನ ಅಂದ್ರೆ ನಿಯಮಿತವಾಗಿ ಮಾಡಿಸ್ಕೊಂಡು ಆರೋಗ್ಯವಂತರಾಗಿರಬಹುದು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಮಹಿಳೆಗೆ ಮದುವೆ ಆದ ನಂತರ ಒಂದು ಮಗು ಆಗುತ್ತೆ, ನಂತರ ಅವಳ ಆರೋಗ್ಯದ ಕಡೆಗೆ ಯಾವ ರೀತಿ ಗಮನ ಕೊಡಬೇಕು?
0: ಖಂಡಿತ. ಈಗ ಮದ್ವೆ ಆಗೋಕ್ಕಿಂತ ಮುಂಚೆ ಅಂದ್ರೆ ಮಹಿಳೆಗೆ ಬರೀ ತಂದು ಮಾತ್ರ ಜವಾಬ್ದಾರಿ ಇರ್ತದೆ, ಅವಾಗಲೇ ತೊಂದರೆ ಕಂಡ್ಬಂದಲ್ಲಿ ಟೆಸ್ಟ್ ಗೀಸ್ಟ್ ಮಾಡ್ಕೊಂಡು ಆರೋಗ್ಯವಾಗಿ ಉತ್ತಮ. ಈಗ ಮದ್ವೆ ಆದ್ಮೇಲೆ ಇನ್ನೂ ಹಲವಾರು ಜವಾಬ್ದಾರಿಗಳು ಬರ್ತದೆ, ತೊಂದರೆ ಇದ್ರೂ ಕೂಡ ಅವ್ರ ಟೈಮ್ ಸಿಗಲ್ಲ ತೋರಿಸ್ಕೊಳ್ಳಿಕ್ಕೆ, ಅವ್ರು ಫಸ್ಟ್ ನೋಡಿಕೊಂಡು ಟೈಮ್ ಇದ್ರೆ ಮಾತ್ರ ತೋರಿಸ್ಕೊಂತಾರೆ ಸುಮಾರು ಜನ. ಸೊ ಈಗ ಮದ್ವೆ ಆದ್ಮೇಲೆ ಫಸ್ಟ್ ಅಲ್ಲಿ ತೊಂದರೆ ಕಂಡು ಬರೋದು ಅಂದ್ರೆ ಸಾಧಾರಣವಾಗಿ ಯೂರಿನ್ ಇನ್ಫೆಕ್ಷನ್ ಅಂತ. ಮದ್ವೆ ಹೊಸದ್ರಲ್ಲಿ ಹೊಟ್ಟೆ ನೋವು ಬರೋದು, ಬಿಳಿ ಮುಟ್ಟ ಹೋಗೋದು, ಯೂರಿನ್ ಇನ್ಫೆಕ್ಷನ್ ಆಗೋದು, ಕೆಲವರಿಗೆ ಕಡಿಮೆ ಆಗ್ತದೆ ತನ್ನಷ್ಟ ಕನ್ಸರ್ಗೆ ಹೋಗ್ತದೆ, ಬಟ್ ಕೆಲವರಿಗೆ ಅವಾಗ ಜ್ವರ ಬರೋದು, ಚಳಿ ಜ್ವರ ಬರೋದು, ಇದೆಲ್ಲ ಕಾಮನ್. ಯಾಕಂದ್ರೆ ಹೊಸದಾಗಿ ಸಂಬಂಧಗಳು ಮಾಡಿದಾಗ ಅದು ಖಂಡಿತವಾಗಿ ಯೂರಿನ್ ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಅದು ಸುಮ್ಮನೆ ಜ್ವರ ಅಂತ ಬಿಡೋಕ್ಬಾರ್ದು, ಒಂದ್ಸತಿ ಟೆಸ್ಟ್ ಮಾಡಿಸೋದು ಒಳ್ಳೇದು. ಬಿಳಿ ಮುಟ್ಟೆ ಏನಕ್ಕೆ ಜಾಸ್ತಿ ಇದೆ, ಇನ್ಫೆಕ್ಷನ್ ಇದೆಯಾ, ಅಥವಾ ಯೂರಿನ್ ಏನಕ್ಕೆ ಪದೇ ಪದೇ ಹೋಗ್ತಿದೆ, ಇನ್ಫೆಕ್ಷನ್ ಇದೆಯಾ ಅನ್ನೋದು. ಆಮೇಲೆ ಸರಿ, ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಓದೋರ್ಗಳಾಗಿ ಮದ್ವೆಲ್ಲ ಆಗ್ತಾರೆ. ಸೊ ಸರ್ ಹೇಗೆ ಅವರು ಒಂದು ರಿಲೇಷನ್ ಮಾಡಬೇಕು, ಸಂಬಂಧ ಮಾಡಬೇಕು, ಒಬ್ಬೊಬ್ಬರು ರಿಲೇಷನ್ ಮಾಡೋದ್ರಲ್ಲಿ ಕೂಡ ತೊಂದರೆ ಇರ್ತದೆ. ಸೊ ಆ ತರ ಇದ್ದಲ್ಲಿ ತುಂಬಾ ಟೈಮ್ ಅವರು 1 ವರ್ಷದ ನಂತರ ತೋರಿಸ್ಕೊಳ್ತಿಂತ 1 ತಿಂಗಳಲ್ಲಿ. ಈಗ ಒಬ್ರು ಹೊಂದಾಣಿಕೆ ಆದ್ಮೇಲೆ, ಗಂಡ ಹೆಂಡತಿ ಹೊಂದಾಣಿಕೆ ಆದ್ಮೇಲೆ 1 ತಿಂಗಳ ಮೇಲೆ ಒಂಚೂರು ಚೆಕಪ್ ಬಂದಾಗ ಈ ಮಾಹಿತಿಗಳು ನಾವು ಕೊಡ್ತೀವಿ, ಏನೇನು ತೊಂದರೆ ಆಗ್ಬೋದು, ಯಾಕೆ ಬಿಳಿ ಮುಟ್ಟು ಬರುತ್ತದೆ, ಯಾಕೆ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗುತ್ತೆ ಅಂತ ಪ್ರತಿಯೊಂದು ಸಲಹೆ ಕೊಡಬಹುದು. ಸೊ ಅವ್ರಿಗೆ ನೆಕ್ಸ್ಟ್ ಏನ್ ಫ್ಯಾಮಿಲಿ ಪ್ಲಾನಿಂಗ್ ಇದೆ ಅದವರು ಪ್ಲಾನ್ ಮಾಡಬಹುದು.
1: ಈಗ ಡಾಕ್ಟ್ರೆ, ಮತ್ತೊಂದು ಈ ಮಹಿಳೆಯರಲ್ಲಿ PCOD ಸಮಸ್ಯೆ ಅಂತ ಇತ್ತೀಚೆಗೆ ತುಂಬಾ ಜನ ಮಾತಾಡ್ತಿದ್ದಾರೆ, ಏನಿಷ್ಟ ಇದು ಎಲ್ಲರಲ್ಲೂ ಕಂಡು ಬರ್ತದೆ, ಹೇಗೆ?
0: PCOD ಅನ್ನೋದು ನಮ್ ಮುಂಚೆ ಹೇಳ್ದಂಗೆ ಫಸ್ಟ್ ತುಂಬಾ ಏಜ್ ಆದ್ಮೇಲೆ ಕಾಣಿಸ್ತಿತ್ತು, 30 ಇಯರ್ಸ್ 35 ಇಯರ್ಸ್. ಇವಾಗ ನೀವು ಹೇಳ್ದಂಗೆ ಸ್ಟಾರ್ಟಿಂಗ್ ಮುಟ್ಟು ಶುರು ಆಗ್ತಿರ್ಲೇ ಅದು 15 ವರ್ಷದಿಂದನೇ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅದು ಅಂಡಕೋಶದಲ್ಲಿ ಗುಳ್ಳೆಗಳು ಬರುವಂತ ಒಂದು ರೋಗ, ಅದು ಸಾಧಾರಣ ಹಾರ್ಮೋನ್ಸ್ ಮೇಲೆ ಬರೋದು. ಸೊ ಅಂಡಕೋಶದಲ್ಲಿ ಗುಳ್ಳೆಗಳು ಬಂದಾಗ ಸಾಧಾರಣವಾಗಿ ಅದು ಅಂಡ ಉತ್ಪತ್ತಿ ಜಾಸ್ತಿ ಆಗುದಿಲ್ಲ, ಸರಿಗೆ ಮುಟ್ಟಿಕೊಡುದಿಲ್ಲ. ಒಬ್ಬೊಬ್ಬರಿಗೆ 2 ತಿಂಗಳಿಗೊಮ್ಮೆ, ಒಬ್ಬೊಬ್ಬರು 6 ತಿಂಗಳಿಗೊಮ್ಮೆ. ಸೊ ತುಂಬಾ ವೇರಿಯೇಷನ್ ಇರುತ್ತೆ. ಸೊ ಇದು ಈಸಿಯಾಗಿ ಟ್ರೀಟ್ ಮಾಡುವಂತದ್ದೇ. ಯಾಕೆ ಬರುತ್ತೆ? ಲೈಫ್ ಸ್ಟೈಲ್ ಚೇಂಜಸ್ ಇಂದ. ಒಂದು ಜೀವನ ಶೈಲಿ ಒಂದು ತುಂಬಾ ಚೇಂಜಸ್ ಆಗಿಲ್ಲ, ಇದು ಆಕ್ಟಿವಿಟಿ ಕಡಿಮೆ ಆಗಿರೋದ್ರಿಂದ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಏನ್ ಮಾಡಬಹುದು? ಪೌಷ್ಟಿಕ ಆಹಾರ, ತರಕಾರಿ, ಸೊಪ್ಪು, ಹಣ್ಣುಗಳು, ಮತ್ತೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವ್ ಇರೋದು. ಪದೇ ಪದೇ ಎಲ್ಲಕ್ಕೂ ಗಾಡಿ ಯೂಸ್ ಮಾಡೋದಲ್ಲ, ಸ್ವಲ್ಪ ನಡೆದಾಡೋದು, ಸ್ವಲ್ಪ ಬಿಸಿಲಿಗೆ ಹೋಗೋದು, ಆತರ ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋದು, ಎಲ್ಲ ಮಷಿನ್ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಸ್ವಲ್ಪ ಆಕ್ಟಿವ್ ಆಗಿರೋದು. ಇದು ಸ್ವಲ್ಪ ಚೇಂಜಸ್ ಇಂದಾನೆ ಸುಮಾರು ಪಿಸಿಡಿಗಳು ಟ್ರೀಟ್ಮೆಂಟ್ ಆಗ್ತದೆ. ಅಂತೂ ಇದೆಲ್ಲ ಚೇಂಜ್ ಮಾಡಿ ವೇಟ್ ಕೂಡ ಕಡಿಮೆ ಮಾಡಿ ಚೇಂಜಸ್ ಆಗಿಲ್ಲ ಅಂದ್ರೆ ಮಾತ್ರ ಪಿಸಿಡಿಗೂ ಕೂಡ ಟ್ರೀಟ್ಮೆಂಟ್ ಇದೆ. ಪಿಸಿಡಿ ಹಂತವಾಗಿ ತೊಂದರೆ ಕೊಡುತ್ತೆ. ಒಂದು ಮುಟ್ಟು ಶುರು ಆದಾಗ ಪೀರಿಯಡ್ಸ್ ಬರದೇ ಇರೋದು, ಮನೆ ವೆಯ್ಟ್ ಜಾಸ್ತಿ ಇದೆ. ನೆಕ್ಸ್ಟ್ ಮದುವೆ ಆದ್ಮೇಲೆ ಹಾಗೇನ್ ಪೀರಿಯಡ್ಸ್ ಅಂತ ಅಂದ್ರೆ ವೈಟ್ ಡಿಸ್ಚಾರ್ಜ್ ಬರೋದು. ಮತ್ತೆ ನೆಕ್ಸ್ಟ್ ಹಂತದಲ್ಲಿ ತೊಂದರೆ ಕೊಡುತ್ತೆ, ಮಕ್ಕಳು ಮಾಡ್ಬೇಕಾದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕಲ್ಲ. ಈ ಪಿಸಿಒಡಿ ಇಂದ ಸುಮಾರು ಜನರಿಗೆ ಫ್ಯಾಮಿಲಿ ಪ್ಲಾನಿಂಗ್ ತೊಂದರೆ ಆಗ್ತಿದೆ, ಯಾಕಂದ್ರೆ ಪೀರಿಯಡ್ಸ್ ಬರೋದಿಲ್ಲ, ಅಂಡಗಳು ಉತ್ಪಾದನೆ ಆಗಲ್ಲ. ಹೀಗಾಗಿ ಅದೊಂದು. ಮತ್ತೆ ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಇನ್ನು 30-40 ಇಯರ್ಸ್ ಆದ್ಮೇಲೆ ಮತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ತುಂಬಾ ಹೆಚ್ಚು ಬೆಳೆಯುವುದು, ಇದು ಕೂಡ ಕಾರಣ. ಮತ್ತೆ 40 ಇಯರ್ಸ್ ನಂತರ ಪಿಸಿಒಡಿ ಇಂದ ಏನಾಗೋ ಚಾನ್ಸಸ್ ಇರುತ್ತೆ? ಶುಗರ್ ಬಿಪಿ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪಿಸಿಒಡಿ ಸಾಧಾರಣ ಗರ್ಭಕೋಶಕ್ಕೆ ನಿಯಮಿತವಾಗುತ್ತಲ್ಲ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಅದೇ. ಸೊ ಹಾರ್ಮೋನ್ಸ್ ದೇಹದಲ್ಲಿ ಬೇರೆ ಎಲ್ಲದಕ್ಕೂ ಅಫೆಕ್ಟ್ ಮಾಡುತ್ತೆ, ಗರ್ಭಕೋಶಕ್ಕೆ ಅಷ್ಟೇ ಇಲ್ಲ. ಸೊ ಬಿಪಿ ಬರೋದು, ಶುಗರ್ ಬರೋದು ಸಾಧಾರಣ 35 ಇಯರ್ಸ್ ನಂತರನೆ ರಿಸ್ಕ್ ಇರುತ್ತೆ ಪಿಸಿಒಡಿ ಇದ್ದವರಿಗೆ. ಸೊ ಪೀರಿಯಡ್ಸ್ ತೊಂದರೆ ಸಲುವಾಗಿ ಪಿಸಿಒಡಿ ಟ್ರೀಟ್ಮೆಂಟ್ ತಗೋಬೇಕಂತಲ್ಲ, ಒಂದು ಪೂರ್ತಿ ಕಂಪ್ಲೀಟ್ ಹೆಲ್ತ್ ಚೆನ್ನಾಗಿರ್ಲಿಕ್ಕಂತ ಪಿಸಿಒಡಿ ತೊಂದರೆ ಕೊಡ್ಲಿ ಬಿಡ್ಲಿ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ಳಿ, ಈಸಿಯಾಗಿ ಟ್ರೀಟ್ ಆಗೋಕ್ಕಿಲ್ಲ. ತುಂಬಾ ವರ್ಷಗಟ್ಟಿಟ್ಟು ಆಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಸ್ವಲ್ಪ ಟ್ರೀಟ್ಮೆಂಟೇ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇಮಿಡಿಯೇಟ್ ಕಂಡಿದ್ದಾಗ ಟ್ರೀಟ್ಮೆಂಟ್ ಸ್ವಲ್ಪ ಈಸಿ ಆಗ್ತದೆ, ಬೇಗನೂ ಆಗ್ತದೆ ರಿಸಲ್ಟ್ಸ್.
1: ಡಾಕ್ಟರ್ ರಶ್ಮಿ ಹಂಚನಾಡವರೇ, ಈಗ ಮತ್ತೊಂದು ಪ್ರಶ್ನೆ. ಈಗ ಬಹಳಷ್ಟು ಜನ ಮಹಿಳೆಯರು ಒಂದು ವಿಷಯದಲ್ಲಿ ನೆಗ್ಲೆಕ್ಟ್ ತುಂಬಾ ಮಾಡ್ತಾರಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಏನಂತಂದ್ರೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಅಷ್ಟಾಗಿ ಮಹತ್ವ ಕೊಡೋದಿಲ್ಲ, ಅನೇಕ ರೀತಿಯ ಸೋಂಕುಗಳು, HPV ವೈರಸ್ ಅನ್ನುವಂತ ಸೋಂಕು ಬರ್ತದೆ ಅಂತ ನಾನು ಎಲ್ಲೋ ಓದಿದ್ದೆ. ಆ ಬಗ್ಗೆ ಒಂದು ಸ್ವಲ್ಪ ದಯವಿಟ್ಟು ಮಾಹಿತಿ ಕೊಡಿ.
0: ಖಂಡಿತ, ಇದು ಹೇಳ್ದಂಗೆ ಸ್ಟಾರ್ಟಿಂಗ್ ಅವ್ರು ಹೇಗೆ ದೈಹಿಕವಾಗಿ ಹೇಗೆ ನೋಡ್ಕೊಂತಾರೆ ಹೈಜೀನ್ ಅಂತ ಏನ್ ಹೇಳ್ತೀವಿ, ಅದು ಸಾಧಾರಣ ಹೈಜೀನ್ಗಿಂತ ಅವರು ರಿಲೇಷನ್ಸ್ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಒಬ್ರೊಬ್ರು ವರ್ಕಿಂಗ್ ವುಮೆನ್ ಇರ್ತಾರೆ, ಸೊ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಯೂಸ್ ಮಾಡೋದಾಗಲಿ, ಅಂಡ್ ಇದೆಲ್ಲ ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗೋದಾಗಲಿ, ಈ ಹಲವಾರು ಕಾರಣಗಳಿಂದ ಸ್ವಲ್ಪ ಸೋಂಕುಗಳು ನೀವು ಹೇಳ್ದಂಗೆ ತಾಗೋದು ತುಂಬಾ ಕಾಮನ್ ಆಗ್ತದೆ ಈ ನಡುವೆ. ಸೊ ಹೇಗೆ ಗೊತ್ತಾಗುತ್ತೆ? ಅದು ಹೊಟ್ಟೆನೋ ಬಗ್ಗೆ ಹೊಟ್ಟೆನೋ ಬರೋದಿನ ಕಾರಣ, ಆಮೇಲೆ ಬಿಳಿ ಮುಟ್ಟು ಹೋಗೋದು, ಆಮೇಲೆ ಸ್ವಲ್ಪ ಯಾವ ಜಾಗದಲ್ಲಿ ಸ್ವಲ್ಪ ಕೆರೆತ ಬರೋದು, ತುರಿಕೆ ಆಗೋದು, ಇಂಥದ್ದೆಲ್ಲ ಸ್ವಲ್ಪ ಇನ್ಫೆಕ್ಷನ್ಗೆ ತೊಂದರೆ. ಅವರು ಸುಮ್ಮನೆ ನಾರ್ಮಲ್ ಪೌಡರ್ಗಳು ಯೂಸ್ ಮಾಡೋದು, ಬಿಸಿನೀರು ಯೂಸ್ ಮಾಡೋದು ಸರಿ ಹೋಗುತ್ತೆ ಅನ್ನೋಕ್ಕಿಂತ ಈ ಥರ ತೊಂದರೆಗಳಿದ್ದಾಗ ಬೇಗ ಚೆಕಪ್ ಮಾಡಿಸ್ಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ HPV ಅಂತ ಒಂದು ವೈರಸ್ ತುಂಬ ತೊಂದರೆ ಕೊಡುವಂಥದ್ದು. ಈ ಸಾಧಾರಣವಾಗಿ ಸ್ವಲ್ಪ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಬೇರೆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆದಷ್ಟು ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಆಂಟಿಬಯೋಟಿಕ್ಸ್ ಆದರೂ ಕೊಟ್ಟು ಅಥವಾ ಆಂಟಿ ಫಂಗಲ್ ಮೆಡಿಸಿನ್ ಆದರೂ ಕೊಟ್ಟು ಅವೆಲ್ಲ ಟ್ರೀಟ್ ಮಾಡ್ಬೋದು. ಈ HPV ವೈರಸ್ ಅನ್ನೋದು ಏನ್ ಮಾಡಿದೆ, ಅದು ಗರ್ಭಕೋಶದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದು ಏನಾಗುತ್ತೆ, ಅದು ಸರ್ವಿಕ್ಸ್ ಅಂತ ಗರ್ಭಕೋಶದ ಒಂದು ಭಾಗ, ಅದು ಓಪನಿಂಗ್ ಅಲ್ಲಿ ಇರ್ತದೆ ಸರ್ವಿಕ್ಸ್ ಅನ್ನೋದು. ಆ ಜಾಗದಲ್ಲಿ ಹೋಗಿ ಸೇರ್ಕೊಂಡಾಗ ಅದು ಸ್ವಲ್ಪ ಸ್ಲೋ ಆಗಿ ವರಾಂಗಟ್ಲಿ ಆಗಿ ಅದು ಮಲ್ಟಿಪ್ಲೈ ಅಂದ್ರೆ ಹೆಚ್ಚಾಗ್ತಾ ಬರ್ತದೆ ಆ ಭಾಗದಲ್ಲಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬ್ರೇನ್ ಬರೀ ಇನ್ಫೆಕ್ಷನ್ ತರ ಕಾಣಿಸುತ್ತೆ, ಬಿಳಿಮುಟ್ಟು ತರ ಹೋಗುದು, ಬಟ್ ಬರ್ತಾ ಬರ್ತಾ ಏನಾಗುತ್ತೆ, ಅದು ಗಡ್ಡೆ ತರ ಆಗೋದು, ಉಂಟು ತರ ಆಗೋದು, ಗುಳ್ಳೆಗಳಾಗೋದು, ಮತ್ತೆ ನೆಕ್ಸ್ಟ್ ಸ್ಟೇಜ್ ಏನೋ ಟ್ಯೂಮರ್, ಅದರ ನೆಕ್ಸ್ಟ್ ಸ್ಟೇಜ್ ಕ್ಯಾನ್ಸರ್. ಸೊ ಹಲವಾರು ವರ್ಷ ಅದು ವೈರಸ್ ಅಲ್ಲಿ ಕೂತ್ಕೊಂಡಾಗ ಹಂತವಾಗಿ ದೊಡ್ಡದಾಗ್ತಾ ಹೋಗ್ತಾ ಹೋಗ್ತಾ ಕ್ಯಾನ್ಸರ್ ಒಂದು ಕಾರಣ ಆಗ್ತದೆ ಅದು. ಸೊ ಇದನ್ನ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಈಗ ನಾವು US UK ಎಲ್ಲ ಚೆಕ್ ಮಾಡಿದ್ರೆ ಇದು HPV ಟೆಸ್ಟಿಂಗು ಮಹಿಳೆ ದೊಡ್ಡವರು ಆದ ತಕ್ಷಣನೇ ಸಂಬಂಧ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ತಕ್ಷಣ ಪಾಪ್ ಸ್ಮಿಯರ್ ಅನ್ನೋ ಒಂದು ಟೆಸ್ಟ್ ಮಾಡಿಸ್ತೇವೆ. ಇಂಡಿಯಾದಲ್ಲಿ ಸ್ವಲ್ಪ ನಾವು ಈ ತರ

ಅವರು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ ಟೆಸ್ಟಿಂಗ್ ಇಲ್ಲಿ. ಬಟ್ ನಾವು ಇಲ್ಲಿ ಇಂಡಿಯಾದಲ್ಲಿ ಅಟ್ಲೀಸ್ಟ್ 25 ಇಯರ್ಸ್ ಅಥವಾ 30 ಇಯರ್ಸ್ ನಂತರ ಒಂದ್ಸತಿ ಆದರೂ ಪ್ಯಾಪ್ ಸ್ಮೇರ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಆ ಪ್ಯಾಪ್ ಸ್ಮೇರ್ ಏನು ಗೊತ್ತಾಗುತ್ತೆ ನಿಮಗೆ, ಇನ್ಫೆಕ್ಷನ್ ಆಗಿದೆಯಾ, HPV ಅನ್ನೋ ವೈರಸ್ ಇದೆಯಾ ನಿಮಗೆ, ಅದು ತಾಕ್ ಬಿಟ್ಟಿದ್ರೆ ಆಗ್ಲೇನೆ ಅದು ಯಾವ ಸ್ಟೇಜ್ ಅಲ್ಲಿ ಇದೆ, ಈಸಿಯಾಗಿ ಟ್ರೀಟ್ ಮಾಡೋ ಸ್ಟೇಜ್ ಅಲ್ಲಿದೆಯಾ, ಆಗ್ಲೇ ಕ್ಯಾನ್ಸರ್ ಕಡೆ ಹೋಗ್ತಿದ್ಯಾ, ಅದೆಲ್ಲ ಗೊತ್ತಾಗುತ್ತೆ. ಸೊ ನಾವು 30 ಇಯರ್ಸ್ ನ ಒಂದ್ಸತಿ ಮಾಡಿಸಿದ್ರೆ ಆಯ್ತು, ಈಗ 40 ಇಯರ್ಸ್ ಹತ್ರ ಬರ್ತಿದ್ದಂಗೆ ಆದಷ್ಟು ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಪ್ಯಾಪ್ ಸ್ಮೇರ್ ಮಾಡಿದಲ್ಲಿ ನಮ್ಮ ಈಸಿಯಾಗಿ ನಾವು ಕಂಡುಹಿಡಿಯಬಹುದು ಯಾವ ಸ್ಟೇಜ್ ಅಲ್ಲಿ ಇದೆ ಅದು ಇನ್ಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇದು ಮೊದಲೇ ಸ್ಟೇಜ್ ನಲ್ಲಿ ಇದ್ದಾಗ ಬರೀ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಅಲ್ಲೇ ಕಡಿಮೆ ಆಗುವಂಥದ್ದು ತೊಂದರೆ ಇದು. ಈಗ ಹೆಚ್ಚಿನ ತೊಂದರೆ ಗಂಟುಗಳಾಗ್ಬಿಟ್ಟು ಗಂಟೆಗಳಾಗ್ಬಿಟ್ಟು ಅಂದ್ರೆ ಸಾಧಾರಣವಾಗಿ ಆಪ್ಷನ್ ಆಗ್ತದೆ, ಬಟ್ ಆಪರೇಷನ್ ಗಿಂತ ಒಂದು ಮೀರೆ ಹೋಗ್ತದೆ ಅದು. ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ, ಕ್ಯಾನ್ಸರ್ ಹತ್ರ ಹೋಗ್ಬಿಟ್ರೆ ಟ್ರೀಟ್ಮೆಂಟ್ ಭಾರಿ ಕಷ್ಟ. ಸೊ ಆದಷ್ಟು ಜನರಲ್ ಚೆಕಪ್ ಮಾಡಿದಾಗ ಪ್ಯಾಪ್ ಸ್ಮೀರ್ ಅನ್ನೋದನ್ನು ಮಾಡಿಸಿದ್ರು ಕೂಡ ತುಂಬ ಒಳ್ಳೇದು. ಹೇಗೆ ಹಾರ್ಟಿಗೆ ECG ಮಾಡಿಸ್ತೀರಾ, ECO ಮಾಡಿಸ್ತೀರಾ, ಶುಗರ್ ಇದೆಯಲ್ಲ ನೋಡ್ಲಿಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ತೀರಾ, ಹಾಗೆ

0: ಹಾಡೋದಕ್ಕೆ ಎರಡೇ ಟೆಸ್ಟಲ್ಲಿ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಒಂದು ಪ್ರಾಪ್ಸಿಮೇಟ್ ಟೆಸ್ಟ್, ಇನ್ನೊಂದು ನಾರ್ಮಲ್ ಅಲ್ಟ್ರಾಸೌಂಡ್. ಇವೆರಡು ಮಾಡಿದಲ್ಲಿ ಗರ್ಭಕೋಶದ ಆರೋಗ್ಯ ಖಂಡಿತ ಗೊತ್ತಾಗುತ್ತೆ. ಹೇಗಿದೆ, ಇನ್ಫೆಕ್ಷನ್ ಇದೆಯಾ, ತೊಂದರೆ ಇದೆಯಾ, ಅಂಡಕೋಶದಲ್ಲಿ ಏನ ತೊಂದರೆ ಇದೆ, ಎಲ್ಲ ಗೊತ್ತಾಗುತ್ತೆ.
1: ಈಗ ಡಾಕ್ಟರ್ ರಶ್ಮಿ ಅವರೇ, ಮತ್ತೊಂದು ಪ್ರಶ್ನೆ. ನಮ್ಮ ಮಹಿಳೆಗೆ ಬಹಳವಾಗಿ ಒಂಥರ ಸಂಕೋಚದಿಂದ ಅವರು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ, ಏನಂತಂದ್ರೆ ಈ ಸೆಲ್ಫ್ ಎಕ್ಸಾಮಿನೇಷನ್ ಆಫ್ ಬೆಸ್ಟ್
2: ಮತ್ತೆ ಕ್ಯಾನ್ಸರ್ ಬಗ್ಗೆ ಅವರಿಗೆ
1: ಏನು ಡೌಟ್ ಮಾತಾಡೋದಿಲ್ಲ, ತಾವು ತಜ್ಞ ವೈದ್ಯರಾಗಿ ಈ ಕುರಿತಂತೆ ನಮ್ಮ ಎಲ್ಲ ಮಹಿಳಾ ಹುಡುಗರಿಗೆ ಕೆಲವು ಸಲಹೆಗಳನ್ನು.
3: You are listening to Shehnai reciting in rag Madmat Sarang. He was accompanied by Ustad Fayyaz Khan on tabla. This program is the presentation of All India Radio Delhi.

0: ನಾರ್ಮಲ್ ಗಂಟು ಆತರ ಬಿಡೋಕ್ಕಿಂತ ಚೆಕ್ ಮಾಡಿಸೋದು ಒಳ್ಳೇದು. ಯಾಕಂದ್ರೆ ಈಗ ಸಾಧಾರಣವಾಗಿ ಅವ್ರ ಮನೆಯಲ್ಲಿ ಆಗ್ಬೋದು, ತಾಯಿಗಾಗ್ಲಿ ಅಥವಾ ಹೆಣ್ ಮಕ್ಳಿಗೆ ತಂದೆ ಕಡೆ ತಾಯಿಗಳಿಗೆ ಯಾರಿಗೂ ಕ್ಯಾನ್ಸರ್ ಚಾನ್ಸಸ್ ಇದ್ದಾಗ 25% ರಿಸ್ಕ್ ಇರುತ್ತೆ ಯಾವುದೇ ಮಹಿಳೆಗೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಪ್ರೆಗ್ನೆನ್ಸಿ ನಂತರ ಯಾವಾಗಲೂ ಆರ್ ತಿಂಗಳಿಗೆ ತಾವೇ ಚೆಕ್ ಮಾಡ್ಕೋಬಹುದು. ಒಂದ್ಸತಿ ನೀವು ಸಲಹೆ ಪಡೆದಾಗ ಹೇಗೆ ಒಂದ್ಸತಿ ಬ್ರೆಸ್ಟ್ ಚೆಕ್ಅಪ್ ಮಾಡ್ಬೇಕಂತ ಹೇಳ್ಕೊಡ್ತೇವೆ. ಬಟ್ ಯಾವಾಗ ತುಂಬಾ ಸೂಕ್ಷ್ಮತೆಯಿಂದ ನೋಡ್ಕೋಬೇಕು ಅಂದ್ರೆ ಮುಟ್ಟಿ ನಿಲ್ಬೇಕಾದ 40 ಇಯರ್ಸ್ ಹತ್ರ ಹಾರ್ಮೋನ್ಸ್ ತುಂಬಾ ಗರ್ಭಕೋಶದಲ್ಲಿ ಚೇಂಜಸ್ ಆಗುತ್ತೆ, ಹಾಗೂ ಕೂಡ ಅಂದ್ರೆ ಕೂಡ ಚೇಂಜಸ್ ಆಗುತ್ತೆ. ಆಗ ಯಾವುದೇ ತರ ಗಂಟುಗಳನ್ನು ನೆಗ್ಲೆಕ್ಟ್ ಮಾಡಲ್ಲ. ಈಗ ನೀವು ಚಿಕ್ಕ ಗಂಟುಗಳು ಸ್ವಲ್ಪ ಅಂತವಾಗಿ ನಾವು ಹಾಗೆ ಟೆಸ್ಟ್ ಮಾಡಿಸ್ಕೊಂಡು 40 ವರ್ಷದ ಬರ್ತಿರೋ ಎದೆ ಸ್ತನದ ಗಂಟುಗಳು ಚಿಕ್ಕದೇ ಆದ್ರೂ ಕೂಡ ಕಂಪ್ಲೀಟ್ ಚೆಕ್ಅಪ್ ಬೇಕು ಅದಕ್ಕೆ. ಸೊ ನಾವೊಂದು ಏನ್ ಸ್ಕ್ರೀನಿಂಗ್ ಟೆಸ್ಟ್ ಏನಂತ ಹೇಳ್ತೀವಿ, ಮ್ಯಾಮೋಗ್ರಫಿ ಅಂತ ಒಂದು ಹೇಳ್ತೀವಿ. ಹೇ ಗರ್ಭಕೋಶಕ್ಕೆ ಪ್ಯಾಪ್ ಸ್ಮೇರ್ ಇದೆಯಲ್ಲ, ಅದೇ ತರ ಅವರಿಗೆ ಮ್ಯಾಮೋಗ್ರಫಿ ತಾವೇ ಚೆಕ್ ಮಾಡ್ಕೊಂಡ್ಲಿ. ಅವ್ರಿಗೆ ಗೊತ್ತಾಯ್ತು ಗಂಟಿದೆ ಅಥವಾ ಒಂದು ಅವ್ರಿಗೆ ಎದೆಯಲ್ಲಿ ಏನೋ ಡಿಸ್ಕಂಫರ್ಟ್ ಇದೆ, ನೋವು ಇದೆ, ಮುಟ್ಟು ಬಂದಾಗ ನೋವು ಬರುತ್ತೆ, ಈ ತರದಲ್ಲಿ ತೊಂದರೆಗಳಿದ್ದಾಗ ಮ್ಯಾಮೋಗ್ರಫಿ ಅಂತ ಒಂದು ಟೆಸ್ಟ್ ಅಷ್ಟು ಒಳ್ಳೆಯದು. ಅಕ್ಷ ಕಿರಣಗಳಿಂದ ಸ್ತನದಲ್ಲಿ ಸಣ್ಣದು, ಅತಿ ಸಣ್ಣದು 0.5 cm ಸಣ್ಣದು ಗಂಟುಗಳು ಕೂಡ ಕಂಡುಹಿಡಿತದೆ. ಅದು ನಾರ್ಮಲ್ ಎಲ್ಲರಿಗೂ ಮಾಡ್ಬೋದು. 40 ವಯಸ್ಸಿನ ನಂತರ ಯಾರಿಗಾದ್ರೂ ತೊಂದರೆ ಇರ್ತೀರಿ, ಸ್ತನ ಟೆಸ್ಟ್ ಮಾಡಿಸ್ಬೋದಲ್ಲ. ಸೊ ಚಿಕ್ಕದಿದ್ದಾಗಲೇ ಕಂಡು ಹಿಡಿಯುವಂತ ಟೆಸ್ಟ್ ಇದೆ. ಮತ್ತೆ ಈ ತರ ಗಂಟುಗಳು ಬಂದಾಗ ತುಂಬಾ ದಿನ ವೇಟ್ ಮಾಡಿದ್ರೆ ಇಮಿಡಿಯೇಟ್ ತೋರಿಸ್ಬೇಕು. ಈಗ ಎಲ್ಲ ಕಡೆನೆ ಡಾಕ್ಟರ್ಸ್ ಸುಮಾರು ಇದೆ, ಅಂದ್ರೆ ಡಾಕ್ಟರ್ಸ್ ತುಂಬಾ ಇದಾರೆ. ಆಮೇಲೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತುಂಬಾ ಎಲ್ಲ ಕಡೆನೂ ಪೇಪರ್ ಅಲ್ಲಿ ಕೂಡ ಬರ್ತಿದೆ, ನಿಮ್ಮ ಟಿವಿಗಳಲ್ಲೂ ಶೋಗಳು ಎಲ್ಲ ಬರ್ತಿದೆ. ಹೀಗಾಗಿ ಅವ್ರಿಗೆ ಅವೇರ್ನೆಸ್ ಗೊತ್ತಿರಬೇಕು. ನಿಮ್ಗೆ ಗೊತ್ತಿದ್ದಲ್ಲಿ ಫ್ರೆಂಡ್ಸ್ ಹೇಳಬೇಕು, ಅವ್ರು ಗೊತ್ತಿರಲ್ಲ. ಸೊ ಈ ತರ ನಿಮ್ಗೆ ತೊಂದರೆ ಇದೆಯಾ, ಚೆಕ್ಅಪ್ ಮಾಡಿ, ನೀವು ಬೇರೆ ನಿಮ್ ಫ್ರೆಂಡ್ಸ್ ಸ್ಪ್ರೆಡ್ ಮಾಡಿ. ಸುಮಾರು ಹಾಸ್ಪಿಟಲ್ಸ್ ಅಲ್ಲಿ ಅದು ಫ್ರೀ ಕೂಡ ಇರ್ತದೆ, ಸ್ತನ ಟೆಸ್ಟ್ ಮಾಡಿಸೋದು. ಮ್ಯಾಮೋಗ್ರಫಿ ಯಾಕೆಂದ್ರೆ ಮಾಹಿತಿ ಇರಲ್ಲ ಅಂತ ಇವರು ಟ್ರೀ ಮಾಡಿಸ್ತಾರೆ. ಸುಮಾರು ಜನರಿಗೆ ಬರ್ತಾರೆ, ಟೆಸ್ಟ್ ಮಾಡಿಸ್ತಾರೆ, ಮಾಹಿತಿ ಸಿಗುತ್ತೆ. ಸೊ ಮ್ಯಾಮೋಗ್ರಫಿ ಅನ್ನೋದು ಕೂಡ ಮಾಡಿಸ್ಬೇಕಾಗುತ್ತೆ ನಲ್ವತ್ತು ವಯಸ್ಸಿನಿಂದ ರೆಗ್ಯುಲರ್.
1: ಕಿಡುಗಡೆ ನಮ್ಮ ಜೊತೆ ಡಾಕ್ಟರ್ ರಶ್ಮಿ ಹಂಚೇನಾಳ್ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಡಾಕ್ಟರ್, ಮತ್ತೊಂದು ಬಹಳ ನಮ್ಮ ಮಹಿಳೆಯರಿಗೆ ಸ್ವಲ್ಪ ಗೊಂದಲಕ್ಕೆ ಈಡು ಮಾಡುವಂತ ವಿಷಯ ಅಂತಂದ್ರೆ ಈ ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನುವಂಥದ್ದು. ಏನು ಈ ಹಾರ್ಮೋನ್ ಟ್ರೀಟ್ಮೆಂಟ್? ಅದು ಬೇಕಾ ಎಲ್ಲರಿಗೂ? ಯಾಕಂದ್ರೆ ಸಾಮಾನ್ಯವಾಗಿ ಅದನ್ನು ಮಾತಾಡ್ತಿರ್ತಾರೆ, ಇದ್ರೆ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಂಡು.
0: ಖಂಡಿತ, ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೀವಿ. ಮೊನ್ನೆ ಹೇಳಿದಂಗೆ PCOD ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದಕ್ಕೂ ಕೂಡ ಮೇನ್ ಟ್ರೀಟ್ಮೆಂಟ್ ಲೈಫ್ ಸ್ಟೈಲ್ ಚೇಂಜಸ್ ಆಗ್ಲಿಲ್ಲ ಅಂದ್ರೆ ಹಾರ್ಮೋನ್ ಟ್ರೀಟ್ಮೆಂಟ್. ಏನಿದು ಹಾರ್ಮೋನ್ ಟ್ರೀಟ್ಮೆಂಟ್? ಈಗ ದೇಹದಲ್ಲಿ ಮುಟ್ಟಾಗ್ಲಿಕ್ಕೆ ಅಂತ ಹಲವಾರು ಹಾರ್ಮೋನ್ಗಳಿರ್ತದೆ. ಅದರಲ್ಲಿ ಒಂದು ಹೆಚ್ಚು ಕಡಿಮೆ ಅದರ ಬ್ಯಾಲೆನ್ಸ್ ಇದ್ದಲ್ಲಿ ಮಾತ್ರ ನಿಮಗೆ ಕರೆಕ್ಟ್ ಆಗಿ ಮುಟ್ಟಬಹುದು. ಈಗ ಅದರಲ್ಲಿ ವೇರಿಯೇಷನ್ ಆಯ್ತು. ಸೊ ನಾವು ಯಾವುದು ದೇಹದಲ್ಲಿ ಕಡಿಮೆ ಇದೆ ಹಾರ್ಮೋನ್ ಮಾತ್ರ ಸ್ವರೂಪದಿಂದ ಕೊಡ್ತೀವಿ. ಹಾಗೆ ಮುಟ್ಟ ಕರೆಕ್ಟ್ ಆಗಿ ರೆಗ್ಯುಲರ್ ಆಗ್ತಾ ಹೋಗ್ತದೆ. ಈಗ ಮೇನ್ ಹಾರ್ಮೋನ್ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೀವಿ? ಈಗ ಮುಟ್ಟ ಬೇಗ ನಿಂತಾಗ, ಈಗ ಸಾಧಾರಣವಾಗಿ 45 ಇಯರ್ಸ್ ನಂತರ, ಈಗ 35 ಇಯರ್ಸ್ ಇರ್ಬಿಟ್ಟು 37 ಇಯರ್ಸ್ ಇರ್ಬಿಟ್ಟು, ಅದು ಜೆನೆಟಿಕ್ ಪ್ರಾಬ್ಲಮ್ ಇದ್ದವ್ರಿ ಖಂಡಿತ ನಿಲ್ಲುತ್ತೆ. ಒಬ್ಬೊಬ್ಬರಿಗೆ ಯಾರು ಒಬ್ಬ 100 ಅಥವಾ 1000 ಮಹಿಳೆಯರು ಒಬ್ಬರು ಮಹಿಳೆ 36 ವರ್ಷ 38 ವರ್ಷಕ್ಕೆ ನಿಲ್ಲುವಂತ ಸಾಧ್ಯತೆ ಇರ್ತದೆ. ಅಂತವ್ರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನೋ ನಾವು ಆಪ್ಷನ್ ಕೊಡ್ತೀವಿ. ಅವ್ರ ದೇಹದಲ್ಲಿ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ನಾವು ಹೊರಗಡೆಯಿಂದ ಅದನ್ನು ಸಪ್ಲಿಮೆಂಟ್ ಆಗಿ ಕೊಡೋದು ಹಾರ್ಮೋನ್ಸ್. ಯಾಕೆ ಬೇಕಾಗ್ತದೆ? ಈಗ ಟೈಮ್ಗಿಂತ ಮುಂಚೆ ಮುಟ್ಟಿನ ಕೊಡ್ತವ್ರೆ ಸಾಧಾರಣವಾಗಿ ಈಗ ಮೂಳೆಗಳ ಬೆಳವಣಿಗೆಗೆ ಅದು ಸೌರ್ ಹೋಗ್ಬಿಡುತ್ತೆ ಅಂತ ಹೇಳ್ತೀವಲ್ಲ, ಹಾರ್ಮೋನ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಹಾರ್ಟಿಗೂ ಕೂಡ ಈಗ ಎಲ್ಲಿವರೆಗೂ ಮಹಿಳೆಗೆ ಮುಟ್ಟಾಗುತ್ತೆ ಅಲ್ಲಿವರೆಗೂ ಹಾರ್ಟಿಗೆ ಅದು ಪ್ರೊಟೆಕ್ಷನ್. ಸೊ ಸಾಧಾರಣವಾಗಿ ನೋಡ್ತೀರಿ, ಮಹಿಳೆಯರಿಗೆ 40 ವರ್ಷಕ್ಕಿಂತ ಹಾರ್ಟ್ ಅಟ್ಯಾಕ್ ಬರೋದು ಕೇಳಿಲ್ಲ, ಸಾಧಾರಣವಾಗಿ ಆಗೋದೇ 50 ವರ್ಷದ ನಂತರ. ಈ ಗಂಡಸರಿಗೆ ಏನಾಗ್ತದೆ? 30 ವರ್ಷಕ್ಕೂ ಆಗುತ್ತೆ, 40 ವರ್ಷಕ್ಕೂ ಆಗುತ್ತೆ. ಸೊ ಇದೇ ಆಗುತ್ತೆ ಹಾರ್ಮೋನ್ಸ್.

ಮಹಿಳೆಯರಿಗೆ ಏನೆಲ್ಲ ತೊಂದರೆಗಳು ಕಂಡುಬರುತ್ತೆ.

0: ತುಂಬಾ ಧನ್ಯವಾದಗಳು ಮೇಡಮ್ ನಿರ್ಚನೆ ಕಾರ್ಯಕ್ರಮದಲ್ಲಿ ಮಹಿಳೆಯರು ಯಾವ ರೀತಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರುವುದರಲ್ಲಿ ಈ ಟೆಸ್ಟ್ ಗಳು ಮತ್ತು ನಿಯಮಿತವಾಗಿ ಒಂದು ತಜ್ಞ ವೈದ್ಯರ ಸಲಹೆಯನ್ನು ಪಡೆಯುವುದು ಯಾಕೆ ಅವಕ ಅನ್ನೋದನ್ನ ಬಹಳ ಸರಳವಾಗಿ ನಿರೂಪಿಸಿಕೊಟ್ಟಿದ್ದೀರಿ. ಆಕಾಶವಾಣಿ ಪರವಾಗಿ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್. ಮಹಿಳೆಯರಂದ್ರೆ ಕುಟುಂಬದ ಒಂದು ಸ್ತಂಭ ಇದ್ದಾರೆ. ಥ್ಯಾಂಕ್ ಯು. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ಸೂಕ್ತವಾದ ಕಬ್ಬಿನ ತಳಿಗಳು ಈ ಕುರಿತು ಎಸ್ಎನ್ ಸ್ವಾಮಿಗೌಡ ಅವರೊಂದಿಗೆ ಸಂದರ್ಶನ.
1: ಸ್ವಾಮಿಗೌಡ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಬರಲಿ

0: ನಮ್ಮ ಭಾಗದಲ್ಲಿ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಬಹುಪಾಲು ತಾವು ಈ ತಳಿಗಳು ವಿಶೇಷತೆ ತಳಿಗಳನ್ನು ಪ್ರಯೋಗ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ತಾವು ಅಂಗಾಂಶ ಕೃಷಿ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಪ್ರಯತ್ನವನ್ನು ವಹಿಸಿಕೊಂಡು ಇವತ್ತು ಮಾಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ಕಬ್ಬು ಕಬ್ಬಿನ ತಳಿಗಳು ಅದರ ಪ್ರಾಮುಖ್ಯತೆ ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ ಸರ್.
1: ಕಬ್ಬು ನಮ್ಮ ರಾಜ್ಯದ ಒಂದು ಪ್ರಮುಖ ಆರ್ಥಿಕ ಬೆಳೆಯಾಗಿದ್ದು ನಮ್ಮ ದಕ್ಷಿಣ ಜಿಲ್ಲೆಗಳಲ್ಲಿ ಸರಿಸುಮಾರು 1 ಲಕ್ಷದಿಂದ 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತದೆ. ನಮ್ಮ ಒಂದು ದಕ್ಷಿಣ ಜಿಲ್ಲೆಗಳ ಒಂದು ಉತ್ಪಾದಕತೆ ಕಬ್ಬಿನ ಉತ್ಪಾದಕತೆ ಸರಾಸರಿ 35 ರಿಂದ 40 ಟನ್ ಒಂದು ಎಕರೆಗೆ ರೈತ ಬಂಧವರು ತಗೊಳ್ತಾರೆ. ಈ ಒಂದು ಭಾಗದ ಹವಾಮಾನ ನೀರಿನ ಲಭ್ಯತೆ ಮತ್ತು ಮಣ್ಣಿನ ಗುಣಮಟ್ಟದ ಮೇಲೆ ನಾವು ಈ ಒಂದು ಉತ್ಪಾದಕತೆಯನ್ನು ಎಕರೆಗೆ 50 ರಿಂದ 60 ಟನ್ ತಗೊಂಡು ಹೋಗ್ಬೋದು ಅಂತ ನಮ್ಮ ಸಂಶೋಧನೆಯಿಂದ ದೃಢಪಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಕೆಲವು ತಾಂತ್ರಿಕತೆಗಳನ್ನ ನಾನು ಈ ಸಮಯದಲ್ಲಿ ಕಬ್ಬಿನ ತಳಿಗಳ ಬಗ್ಗೆ ಕೆಲವು ವಿಷಯ ತಿಳಿಸಿಕೊಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಕಬ್ಬು ಬೆಳೆಗಾರರು ಒಂದು ಗಮನ ಇಟ್ಟು ತಿಳ್ಕೋಬೇಕು, ಕಬ್ಬಿನಲ್ಲೂ ಸಹ ಬೇರೆ ಬೆಳೆಗಳಂತೆ 3 ವಿಧದಲ್ಲಿ ತಳಿಗಳು ಬರ್ತವೆ. ಒಂದು ದೀರ್ಘಾವಧಿ ತಳಿ, ಇನ್ನೊಂದು ಮಧ್ಯಮಾವಧಿ ತಳಿ, ಇನ್ನೊಂದು ಅಲ್ಪಾವಧಿ ತಳಿ. ದೀರ್ಘಾವಧಿ ತಳಿ ಅಂದ್ರೆ 12 ರಿಂದ 16 ತಿಂಗಳು ಅದು ಕಟಾವು ಬರುತ್ತೆ. ಸೊ ಅದರಲ್ಲಿ ಯಾವ್ಯಾವ ತಳಿಗಳು ಅನ್ನೋದು ನಾನು ಮುಂದೆ ತಿಳ್ಕೊಳ್ತೇನೆ. ಮಧ್ಯಮಾವಧಿ ತಳಿಗಳು 12 ರಿಂದ 14 ತಿಂಗಳಿಗೆ ಕಟಾವು ಬರುತ್ತೆ, ಅಲ್ಪಾವಧಿ ತಳಿಗಳು 10 ರಿಂದ 12 ತಿಂಗಳಿಗೆ ಕಟಾವು ಬರುತ್ತೆ. ಈ ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಮತ್ತು ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈ ಮಧ್ಯಮಾವಧಿ ತಳಿಗಳನ್ನ ಹೆಚ್ಚಿನ ರೈತ ಬಂಧುಗಳು ಬೆಳೀತಾ ಇದ್ದಾರೆ. ಈ ಅಲ್ಪಾವಧಿ ತಳಿಗಳ ಒಂದು ಪ್ರಾಮುಖ್ಯತೆ ನಮ್ಮ ಒಂದು ಭಾಗದಲ್ಲಿ

ಭಾಗ ದಕ್ಷಿಣ ಜಿಲ್ಲೆಗೆ ಶಿಫಾರಸು ಮಾಡಿರುವಂತಹ ತಳಿಗಳು ಯಾವ್ದು ಮತ್ತು ಈ ಹಂಗಾಮಿನಲ್ಲಿ ಬರುವಂತಹ ತಳಿಗಳು ನಾಟಿ ಮಾಡಲಿಕ್ಕೆ ಯೋಗ್ಯವಾದ ತಳಿಗಳು ಯಾವುದು, ಯಾವ ಕ್ಷೇತ್ರಕ್ಕೆ ನಾವು ಅದನ್ನು ಶಿಫಾರಸು ಮಾಡಬೇಕು, ನಿವೇಶ ಮತ್ತೆ ಎಲ್ಲಿ ಅದು ಚೆನ್ನಾಗಿ ಬರ್ತದೆ, ಇದನ್ನೆಲ್ಲ ನಾನು ದೀರ್ಘವಾಗಿ ಆ ವಿಷಯನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ CO 419 ಈ ತಳಿ ಬಹಳ ತಳಿ, ಕಿಂಗ್ ಆಫ್ ಶುಗರ್ ಕೇನ್, ಕಬ್ಬಿನ ರಾಜ ಅಂತಾನೆ ಪ್ರಸಿದ್ಧಿ ಪಡೆದಿತ್ತು. 1956 ಈ ತಳಿ ಬಿಡುಗಡೆ ಆಗಿ 1975 ತನಕ ಅತಿ ದೀರ್ಘಕಾಲ ನಮ್ಮ ಒಂದು ಭಾಗದಲ್ಲಿ ಈ ಒಂದು ತಳಿಯ ವಿಸ್ತೀರ್ಣ ಹೆಚ್ಚಿನ ಮಟ್ಟದಲ್ಲಿತ್ತು, ಒಳ್ಳೆ ಇಳುವರಿ ಸಹ ಕೊಡ್ತಿತ್ತು, ಎಲ್ಲಕ್ಕೂ ಬಹಳ ಯೋಗ್ಯವಾದ ತಳಿ, ನೀರಿನ ಕೊರತೆನೂ ತಡ್ಕೊಳ್ಳೋ ಶಕ್ತಿ ಈ ತಳಿಗಿತ್ತು. ಇತ್ತೀಚೆಗೆ ಇದು ಚಳಿಗಾಲದಲ್ಲಿ ಕೆಂಪು ನೀಳ ಎಲೆ ಚುಕ್ಕೆ ರೋಗ ಅಂತ ಒಂದು ರೋಗ ಈ ಒಂದು ತಳಿಗೆ ವಿಶೇಷವಾಗಿ ಚಳಿಗಾಲದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿ ಇದರ ವಿಸ್ತೀರ್ಣ ಕಡಿಮೆ ಆಗ್ತಾ ಬಂದಿದೆ. ಇದಕ್ಕಿಂತ ಹೆಚ್ಚಿನ ಬರಿ ಕೊಡುವಂಥ ತಳಿಗಳು ಸಹ ಈಗ ನಮ್ಮಲ್ಲಿ ಸಾಕಷ್ಟು ತಳಿಗಳು ಕಂಡು ಬಂದಿದೆ, ಅದನ್ನು ರೈತ ಬಾಂಧವರು ಈಗಾಗಲೇ ಬೆಳೀತಾ ಇದ್ದಾರೆ. ಸೊ ಈ ತಳಿ ಕೆಲವು ಭಾಗದಲ್ಲಿ ಈ ಬೆಲ್ಲ ತಯಾರಿಕೆ ಮಾಡುವ ರೈತರು ಇಳಿ ಕಬ್ಬು ಏನು CO 6275 ಅಂತ ಹೇಳ್ತೀವಿ, ಅದ್ರ ಜೊತೆ ಮಿಶ್ರಣ ಮಾಡಿ ಈ ಒಂದು ತಳಿನ ಉಪಯೋಗಿಸ್ತಾ ಇದ್ದಾರೆ. ಕೆಲವು ಹಳ್ಳಿಗಳಲ್ಲಿ ವಿಶೇಷವಾಗಿ ಬೆಲ್ಲ ತಯಾರಿಕೆ ಜಾಗದಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಕಂಡು ಬಂದಿದೆ. ಈ ಕೂಳೆ ಬೆಳೆ ಸಾಮರ್ಥ್ಯನೂ ಸಹ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಇತ್ತೀಚೆಗೆ. ಸೊ ಈ ರೋಗ ಹೆಚ್ಚಿಗೆ ಈ ಒಂದು ತಳಿಗೆ ಬರೋದ್ರಿಂದ ಇದರ ವಿಸ್ತೀರ್ಣ ಕಡಿಮೆ ಆಗ್ತಾ ಬಂದಿದೆ. ಇದ್ಮೇಲೆ ನಾವು 1976 CO 6275 ಬಿಡುಗಡೆ ಮಾಡಿದ್ರು. ಸೊ ಇದು ಇವತ್ತಿನ ದಿವಸ ನಮ್ಮ ಕಾವೇರಿ ಮತ್ತೆ ಭದ್ರಾಚಿಕಟ್ಟು ಪ್ರದೇಶದ ಜಿಲ್ಲೆಗಳಲ್ಲಿ 60-70% ಸರಾಸರಿ ಕಂಡು ಬರ್ತಾ ಇದೆ ವಿಸ್ತೀರ್ಣ. ಸೊ ಈ ಒಂದು ತಳಿಯ ವಿಶೇಷತೆ ಏನು ಅಂದ್ರೆ ಈಗಾಗಲೇ ಇದು ರೈತರಿಗೆ ಬಹಳ ಚಿರಪರಿಚಿತವಾದ ತಳಿ, ಬಹಳ ರೈತರು ಇಷ್ಟಪಡುವಂತ ತಳಿ. ಇದು 62-175 ಒಂದು ಮಧ್ಯಮಾವಧಿ ತಳಿ ಆಗಿದ್ದು 12-14 ತಿಂಗಳಿಗೆ ಕಟಾವು ಬರ್ತದೆ. 14 ತಿಂಗಳಲ್ಲಿ ಕಟಾವು ಮಾಡಿದಾಗ ಒಂದು ಹೆಚ್ಚಿನ ಇಳುವರಿ ಸಕ್ಕರೆ ಮತ್ತೆ ಕಬ್ಬಿನ ಇಳುವರಿಯನ್ನು ನಾವು ನೀರು ಮಾಡಬಹುದು. ಇದನ್ನ ನಾವು ಜೂನ್, ಜುಲೈ, ಆಗಸ್ಟ್, ಅಕ್ಟೋಬರ್, ನವೆಂಬರ್ ತನಕ ನಾವು ಶಿಫಾರಸು ಮಾಡಿದ್ದೀವಿ ನಾಟಿ ಮಾಡಕ್ಕೆ. ಇದನ್ನ ಯಾವುದೇ ಕಾರಣಕ್ಕೂ ಜನವರಿ, ಫೆಬ್ರವರಿಲಿ ನಾಟಿ ಮಾಡಬಾರದು. ಇದು ಸುಂಗಿ ಹೆಚ್ಚಿಗೆ ಬರುವಂತಹ ತಳಿ. ಸಾಮಾನ್ಯವಾಗಿ ಅಕ್ಟೋಬರ್ ಕೊನೆ ವಾರದಲ್ಲಿ ಇದರದ್ದು ಸೂಲಂಗಿ ಹೂವು ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಇದನ್ನ ನವೆಂಬರ್ ಒಳಗಡೆ ನಾಟಿಗೆ ಸೀಮಿತವಾಗಿರಬೇಕು. ಜೂನ್ ಟು ನವೆಂಬರ್ ಇದನ್ನ ನಾಟಿ ಮಾಡಬಹುದು. ಈ ನಾಟಿ ಕಾಲದ ಬಗ್ಗೆ ಇನ್ನೊಂದು ರೈತ ಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾಗದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಾನು ನೋಡಿದ ಪ್ರಕಾರ ಈ ಮೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲೂ ಸಹ ಅದನ್ನ ನಾಟಿ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾಟಿ ಮಾಡಿದಾಗ ಇತ್ತೀಚೆಗೆ ಬರುವಂತ ತಳಿಗಳು ಸ್ವಲ್ಪ ಶೀಘ್ರ ಬೆಳವಣಿಗೆ ಹೊಂದಿರೋದ್ರಿಂದ ಬಹಳ ಬೇಗ ಸುಲಂಗಿ ಕಬ್ಬಿಗೆ ಬರ್ತಾ ಇದೆ. ಸೊ ನೀವು ಯಾವುದೇ ಕಾರಣಕ್ಕೂ ಏಪ್ರಿಲ್ ತಿಂಗಳಲ್ಲಿ ಕಬ್ಬನ್ನು ನಾಟಿ ಮಾಡಲಿಕ್ಕೆ ಹೋಗ್ಬಾರ್ದು. ಮೇ ತಿಂಗಳಲ್ಲಿ ನಾಟಿ ಮಾಡ್ತೀನಿ ಅಂದ್ರೂ ಸಹ ಮೇ 20 ಮೇಲೆ ನಾಟಿ ಮಾಡಬೇಕು. ಅದಕ್ಕೆ ಸೀಮಿತವಾದ ತಳಿ 62-175 ಮತ್ತೆ CO 86-032 ಅಂತ ಇವೆರಡು ತಳಿಗಳನ್ನ ಬಿಟ್ಟು ಇನ್ಯಾವುದೇ ತಳಿಗಳನ್ನು ಮೇ ತಿಂಗಳೊಳಗಡೆ ನಾಟಿ ಮಾಡಬಾರ್ದು. ಜೂನ್ ತಿಂಗಳಲ್ಲೂ ಸಹ 62-175, CO 419-862, CO 78-04 ಈ ತಳಿಗಳಿಗೆ ಸೀಮಿತವಾಗಿ ನೀವು ನಾಟಿ ಮಾಡಬೇಕಾಗತ್ತೆ ಜೂನ್ನಲ್ಲಿ. ಜುಲೈ ತಿಂಗಳಿಗೆ ಹೋದಾಗ ನಮ್ಮಲ್ಲಿ ಈಗಾಗಲೇ ಶಿಫಾರಸು ಆಗಿರುವಂತ ತಳಿಗಳು ಯಾವ್ಯಾವ ಅಂದ್ರೆ ಜುಲೈಗೆ CO 99-463, 62-175, CO 419, CO 78-04 ಮತ್ತೆ ಇತ್ತೀಚೆಗೆ ಒಂದು ಹೊಸ ತಳಿ ನಾವು ಕ್ಷೇತ್ರ ಪ್ರಯೋಗದಲ್ಲಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತೇನೆ, VCF 517 ಅಂತ. ಈ ತಳಿನೂ ಸಹ ಜುಲೈ ಮೊದಲನೇ ವಾರದಿಂದ ನೀವು ನಾಟಿ ಮಾಡಕ್ಕೆ ರೈತ ಬಾಂಧವ ಒಂದಾಗಬಹುದು. ಆಗಸ್ಟ್ ತಿಂಗಳಿಗೆ ಹೋಗಿ ನಾಟಿ ಮಾಡ್ತೀವಿ ಅಂದ್ರೆ CO 83-71. ಈಗ ನಾನು ಈ ಮೊದಲು ಏನು ತಳಿಗಳನ್ನ ತಿಳಿಸಿದೆ ಅದ್ರ ಜೊತೆಗೆ CO 83-71 ವಿಶೇಷವಾಗಿ 83-71 ನಾಟಿ ಮಾಡುವಂತ ರೈತರು ಯಾವುದೇ ಕಾರಣಕ್ಕೂ ಜೂನ್ ಜುಲೈ ಒಳಗಡೆ ನಾಟಿ ಮಾಡಬಾರ್ದು. ಇದನ್ನ ಆಗಸ್ಟ್ ಮೊದಲನೇ ವಾರದಿಂದ ಅಪ್ ಟು ನವೆಂಬರ್ ತಿಂಗಳವರೆಗೂ ನಾಟಿ ಮಾಡಬೇಕು. ಇದನ್ನ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡ್ರೆ ರೈತ ಬಾಂಧವರು ಕಬ್ಬಿನಲ್ಲಿ ಒಂದು ಉತ್ತಮ ಇಳುವರಿಯನ್ನ ನಾವು ನಿರೀಕ್ಷೆ ಮಾಡಬಹುದು. ಸೊ ಈಗ ಏನಾಗ್ಬಿಡುತ್ತೆ ಅಂದ್ರೆ ಕೆಲವು ತಳಿಗಳನ್ನ ಜೂನ್, ಕೆಲವು ತಳಿಗಳನ್ನ ಮೇ ತಿಂಗಳಲ್ಲಿ ಮಾಡಿದಾಗ ಇದೇ ವರ್ಷದ ಅಕ್ಟೋಬರ್ ನವೆಂಬರ್ ತಿಂಗಳು ಅಂದ್ರೆ 5-6 ತಿಂಗಳು ಆಗಿರೋದಿಲ್ಲ, ಅವಾಗ ಶೇಕಡ ನಿಮ್ಗೆ 10-15% ಸೋಲಂಗಿ ಬಂದ್ಬಿಡುತ್ತೆ. ಒಂದು ಸಾರಿ ಕಬ್ಬಿನ ಬೆಳೆಯಲ್ಲಿ ಸೋಲಂಗಿ ಬಂದ್ರೆ ಅದರ ಒಂದು ಬೆಳವಣಿಗೆ ಕುಂಠಿತವಾಗುತ್ತೆ. ಸೊ ಇದನ್ನ ಮನಗಂಡು ನೀವು ಯಾವ್ದೇ ಕಾರಣಕ್ಕೂ ನಾಟಿ ಮಾಡುವಾಗ ಯಾವ ತಿಂಗಳಲ್ಲಿ ಯಾವ ತಳಿನ ಯಾವ ಸನ್ನಿವೇಶಕ್ಕೆ ಶಿಫಾರಸು ಮಾಡಿದರೆ ಅದನ್ನ ತಿಳ್ಕೊಂಡು ನೀವು ನಾಟಿ ಮಾಡಿದ್ರೆ ಯಾವುದೇ ತೊಂದರೆಗೆ ಇದನ್ನು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತಿಳ್ಕೊಂಡು ನಾಟಿ ಮಾಡಬೇಕಾಗುತ್ತೆ. ಇದರ ಜೊತೆಗೆ ನಾನು ತಳಿಗಳ ಬಗ್ಗೆ ಈಗಾಗಲೇ ತಿಳಿಸ್ತಾ ಇದ್ದೇನೆ, 62-85 ರೈತರ ಬಾಂಧವರ ಒಂದು ತಾಕಿನಲ್ಲೇ ಇಳುವರಿ ಚೆನ್ನಾಗಿ ಸಕ್ಕರೆ ಅಂಶ ಸ್ವಲ್ಪ ಮಧ್ಯಮ ಏನು ಸಕ್ಕರೆ ಅಂಶ ಅಂದ್ರೆ ಮಧ್ಯಭಾಗ
ಯಾವುದೇ ಒಂದು ಕಬ್ಬನ್ನು ಕಟಾವು ಮಾಡಿದಾಗ ಮೊಂಡೆ ಭಾಗ ಮತ್ತೆ ಕೆಳಭಾಗದಲ್ಲಿ ಕಬ್ಬಿನ ಒಂದು ಸಕ್ಕರೆ ಮಟ್ಟ ಹೆಚ್ಚಿನ ವ್ಯತ್ಯಾಸ ಕಾಣುತ್ತೆ. ಸೊ ಈ ತಳಿ ಸ್ವಲ್ಪ ಬೆಳವಣಿಗೆ ಅಂತ ಅದರಲ್ಲೂ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದಾಗ ಮುಂಚೆ ಇನ್ನು ಬೆಳವಣಿಗೆ ಇದರಿಂದ ಜೂನ್ ಜುಲೈನಲ್ಲಿ ನೀವು 12 ತಿಂಗಳಿಗೆ ಕಟಾವು ಮಾಡಿದರೆ ನಾಟಿ ಮಾಡಿದಾಗ 13-14 ತಿಂಗಳಿಗೆ ಕಟಾವು ಮಾಡಿದಾಗ ಸಕ್ಕರೆ ಅಂಶನು ಸಹ ಚೆನ್ನಾಗಿ ಬರ್ತದೆ, ಕಬ್ಬಿನ ಇಳುವರಿ ಸಹ ಚೆನ್ನಾಗಿ ಬರ್ತದೆ. ಈ ಬೆಲ್ಲ ತಯಾರಿಕೆಗೆ ಉಪಯೋಗಿಸ್ತಾ ಇರುವಂತ ರೈತ ಬಂದವರು 62-175 ತಳಿಗೆ ಅದಕ್ಕೆ ಹೋಗೋದಾದ್ರೆ

ಮತ್ತೆ ವಿಶೇಷವಾಗಿ ಇನ್ನೊಂದು 62 ಇದರ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಇದು ಡಿಪ್ಲೊಮ್ಯಾಟಿಕ್ ಸಾಯಿಲ್ ಸಮಸ್ಯಾತ್ಮಕ ಮಣ್ಣು ಚೌಳು ಮತ್ತು ಕ್ಷಾರಭೂಮಿ ವಾಟರ್ ಲ್ಯಾಂಡ್ ಸಿಚುಯೇಷನ್ ತೇವಾಂಶ ಜಾಸ್ತಿ ಇರುವಂತಹ ಕೆರೆ ಹೆಚ್ಚಿನ ವಿಶೇಷವಾಗಿ ಎಲ್ಲಾ ತಳಿಗಳಿಗಿಂತ ಬಹಳ ಹೆಚ್ಚಿನ ರಿಸಲ್ಟ್ ಕೊಡ್ತಾ ಇದೆ ಸೊ ಇದನ್ನ ರೈತ ಬಾಂಧವರು ಅಂತ ಸನ್ನಿವೇಶಗಳಿಗೆ ಖಂಡಿತ ಈ ತಳಿನ ನೀವು ನಿಯೋಜಿಸಿ ಮತ್ತೆ 62

ಇದಾದ್ಮೇಲೆ ನಾವು ಇನ್ನೊಂದು ಕಡೆ ಸಿಒ 28 ಸೊನ್ನೆ ಕೊಟ್ಟ 1990 ಇಲ್ಲಿ ಬಿಡುಗಡೆ ಮಾಡಿದ್ರು. ಇದನ್ನ ಬಿಡುಗಡೆ ಮಾಡುವ ಉದ್ದೇಶ ನಮ್ಮ ಸಿಒ 40 ಈ ತಳಿಗೆ ಹೋಲಿಕೆ ಮಾಡಿ ನಾವು ಅದೇ ಕಳಿಸ್ಕೊಂಡ್ಬಿಡುತ್ತೆ ಆ ಗುಣ ಹೊಂದಿರೋದು. ಮತ್ತೆ ಬೆಲ್ಲ ಒಂದು ಟನ್ ಕಬ್ಬರ್ದಾಗ 30 ಕೆಜಿ ಬೆಲ್ಲ ಬರ್ತದೆ. ವಿಶೇಷವಾಗಿ ಬೆಲ್ಲಕ್ಕೆ ಬಹಳ ಹೆಚ್ಚಿನ ಒಂದು ಇದರಲ್ಲಿ ಈ ತಳಿ ಉಪಯೋಗಿಸ್ತಾ ಇದಾರೆ. ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಈ ತಳಿನ ಒಂದು ನಿರ್ವಹಣೆ ಬೇಸಾಯ ಕ್ರಮಗಳನ್ನ

ಕಾಲುವೆ ಅಚ್ಚುಕಟ್ಟು ಬಯಸ್ತಾರೆ. ನೀರಾವರಿ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದ್ರೆ ಹೆಚ್ಚಿನ ಒಂದು ಮಟ್ಟದಲ್ಲಿ ನೀರು ಮತ್ತೆ ನೀರು ನಿರ್ವಹಣೆ ಎರಡು ಬಹಳ ಅಚ್ಚುಕಟ್ಟಾಗಿ ಈ ಒಂದು ತಳಿಗೆ ಬೇಕಾಗುತ್ತೆ. ಯಾವುದೇ ಸಕ್ಕರೆ ಹೆಚ್ಚಿನ ಮಟ್ಟದಲ್ಲಿ ಇರುವಂತಹ ಬಹಳ ಪ್ರಮುಖವಾದ ಪಾತ್ರ ಬೇರೆ ತಳಿಗಳಂತೆ ಸಕ್ಕರೆ ಹೆಚ್ಚಿನ ಇರುವಂತಹ ತಳಿಗಳನ್ನ ಕಾಲಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಮುಟ್ಟೆ ಹೊಡೆಯದೆ ಆಗಲಿ ನೇಗಿಲಾಟದೆ ಆಗಲಿ ಗೊಬ್ಬರದೇ ಆಗಲಿ ನೀರ್ಕೊಳ್ಳದೆ ಆಗಲಿ ಒಂದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಫಲಿತಾಂಶ ಬರುತ್ತೆ. ಇದನ್ನ ನಮ್ಮ ಸಕ್ಕರೆ ಕಾರ್ಖಾನೆಯವರು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರ ಮಾಡಿ ರೈತರಿಗೆ ಆ ತಳಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಆ ಒಂದು ಕ್ಷೇತ್ರಗಳಲ್ಲಿ ಮಾಡಿಕೊಡ್ಬೇಕಾಗುತ್ತೆ. ಈ 78/4 ನಮ್ಮ

ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. ಇದಾದ್ಮೇಲೆ CY 83-81 ಅಂತ, ಇದು ಭೀಮ ಅಂತಾನೆ ಹೆಸರುವಾಸಿಯಾದ ಒಂದು ತಳಿ. ಈ ತಳಿಯನ್ನ ನಾವು ಬಿಳಿ ಕಬ್ಬು ಏನು 6275 ರೈತ ಬಂದವರು, ಈಗ ನಮ್ಮ ಕಾರ್ಖಾನೆಯವರೇ ಆಗಲಿ ಅಥವಾ ರೈತ ಬಂದವರಿಗೆ 6275 ಬಹಳ ಚೆನ್ನಾಗಿ ಒತ್ತಿಕೊಂಡಿದ್ರು, ಬಟ್ ಕಾರ್ಖಾನೆಯವರು ಇಷ್ಟಪಡ್ತಾ ಇಲ್ಲ. ಕಾರಣ ಅದು ಸಕ್ಕರೆ, ಮಧ್ಯಮ ಸಕ್ಕರೆ ಮತ್ತೆ ಹೆಚ್ಚಿನ ಎಲ್ಲ ಕಾರಣಗಳಿಂದ ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಕಾರ್ಖಾನೆಯವರು 6275 ಅಷ್ಟು ಆಶಾ ಭಾವನೆ ಮ್ಯಾನೇಜ್ ಮಾಡಿದ್ರೆ, ಅಂದ್ರೆ ನಾನು ಹೇಳಿದಂಗೆ ಸ್ವಲ್ಪ ಲೇಟ್ ಪ್ಲಾಂಟಿಂಗ್ ಗೆ ನಿಯೋಜಿಸಿದ್ರೆ ಮತ್ತೆ ಹಾರ್ವೆಸ್ಟಿಂಗ್ ರೈತ ಬಾಂಧವ್ರಿಗೆ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಕೋ ಜನರೇಷನ್ ಇವೆಲ್ಲ ಬರ್ತಾ ಇದೆ, ಎಥನಾಲ್ ಪ್ರೊಡಕ್ಷನ್. ಸೊ ಈ ಒಂದು ನಿಟ್ಟಿನಲ್ಲಿ ಕೋ ಜನರೇಷನ್ ಗೆ ಈ ತಳಿ ಸಹ ಚೆನ್ನಾಗಿ ಕಡಿಮೆ ಮಾಡಬೇಕು. ಸ್ವಲ್ಪ ಸಕ್ಕರೆ ಮತ್ತೆ ಕಬ್ಬಿನ ಎರಡನ್ನೂ ನಾವು ಸಮತೋಲನ ಮಾಡಿಕೊಂಡು ಒಳ್ಳೆ ಇಳುವರಿ ಬರ್ತದೆ. ಸಕ್ಕರೆ ಇಳುವರಿ ಅಂತ ಒಂದು ತಳಿಗಳ ಒಂದು ಅಭಿವೃದ್ಧಿಗೆ ನಾವು ಮುಂದಾಗಿ. ಸೊ ಈ ದಿಸಲ್ಲೇ ನಾವು ತಿಂಗಳಿಗೆ ಕಟಾವು ಬರುವಂತ ತಳಿ. ಇದನ್ನ ವಿಶೇಷವಾಗಿ ನಾವು ಆಗಸ್ಟ್ ಮೊದಲನೇ ವಾರದಿಂದ ನವೆಂಬರ್ ತನಕ ನಿಯೋಜಿಸಿದ್ದೀವಿ ನಾಟಿಗೆ. ಯಾವುದೇ ಕಾರಣಕ್ಕೂ ಜನವರಿ ಫೆಬ್ರವರಿಗೆ ನಾಟಿಗೆ ರೈತ ಬಾಂಧವರು ಇದನ್ನ ಬಳಸಬಾರ್ದು. ಕಾರಣ ನವೆಂಬರ್ ತಿಂಗಳಲ್ಲಿ ಇದು ಸುಲಂಗಿ.

ಇದು ಕಬ್ಬು ದಪ್ಪ ಇರೋದ್ರಿಂದ ಅಂದ್ರೆ ಒಂದು ಕಬ್ಬಿನ ತೂಕನೇ 3-4 ಕೆಜಿ ಬರೋದ್ರಿಂದ ಕಬ್ಬಿನ ಗಾತ್ರ ದಪ್ಪ ಇರೋದ್ರಿಂದ ಇದನ್ನ ಭೀಮಾ ಹೆಸರಿನಿಂದ ಕರೆಯಲ್ಪಟ್ಟಿದೆ. ಈ ಒಂದು ತಳಿಗೆ ರೈತ ಬಾಂಧವರು ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಕಬ್ಬಿನ ತಳಿಗೆ ಒಂದು ಎಕರೆಗೆ 3-3.5 ಟನ್ ಕಬ್ಬನ್ನು ನಾವು ಸಿಕ್ಸ್ ಮಾಡ್ತೀವಿ ನಾಟಿಗೆ. ಆದ್ರೆ ಆ ಒಂದು 3-3.5 ಟನ್ ಇಂದ 10-12 ಸಾವಿರ ಬಿತ್ತನೆ ಬೀಜ 3 ಕಣ್ಗಳ ಬಿತ್ತನೆ ಬೀಜ ಸಿಗುತ್ತೆ. ಬಟ್ ಇದು ಕಬ್ಬು ದಪ್ಪ ಇರೋದ್ರಿಂದ ಮತ್ತೆ ಇನ್ಸ್ಲೋಡ್ಗೆ

0: ಜಲ್ಲೆಗಳ ಸಂಖ್ಯೆ ಸ್ವಲ್ಪ ಬಿಳಿ ಕಬ್ಬಿಗಿಂತ ಕಡಿಮೆ ಇದ್ರು ಹೆಚ್ಚಿನ ವಿಶೇಷವಾಗಿ ಸಕ್ಕರೆ ಅಂಶ ಈ ಬಿಳಿ ಕಬ್ಬಿಯನ್ನು 62-70 ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು 83-70 ಅಂತೇಳಿ ಕಂಡು ಬಂದಿದೆ. ಈ 83-71 1999 ಬಿಡುಗಡೆ ಆದ್ರು ಇವತ್ತಿನ ದಿವಸ ನಮ್ಮ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಕಂಡು ಬರ್ತಾ ಇಲ್ಲ. ಕಾರಣ ಏನಂದ್ರೆ ಇದನ್ನ ಜೂನ್ ಜುಲೈ ತಿಂಗಳಲ್ಲಿ ನಾವು ಶಿಫಾರಸು ಮಾಡಕ್ಕೆ ಹೇಳಿಲ್ಲ. ಅದೇ ಒಂದು ಪ್ರಮುಖವಾದ ಕಾರಣ. ಸಾಮಾನ್ಯವಾಗಿ KRS ತುಂಬಿ ನೀರು ನಮ್ಮ ಕಾಲುವೆಯಲ್ಲಿ ಬಂದಾಗ ಮಂಡ್ಯದಲ್ಲಿ ಜೂನ್ ಮೊದಲನೇ ವಾರದಲ್ಲಿ ಕೊಟ್ರೆ ನಮ್ಮಲ್ಲಿ ನಾಟಿ ಪ್ರಾರಂಭ ಆಗ್ಬಿಡುತ್ತೆ. ಅದು ಇಲ್ಲ ಅಂದ್ರೆ
1: ಜುಲೈಲ್ಲಿ
0: ಕಡಿಮೆ
1: ಹೋಗುತ್ತೆ.
0: ಜನವರಿ ಫೆಬ್ರವರಿಯಲ್ಲಿ 5-10% ನಮ್ಮಲ್ಲಿ ನಾಟಿ ಮಾಡುವ ಒಂದು ರೂಢಿ ನಮ್ಮ ಭಾಗದಲ್ಲಿ. ಹೆಚ್ಚಿನ ಒಂದು ಪ್ರದೇಶದಲ್ಲಿ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾಟಿ ವಿಶೇಷವಾಗಿ ಬೇರೆ ಎಲ್ಲಾ ಹೋಲಿಸ್ ನೋಡಿದಾಗ ಇದರಲ್ಲಿ ಸಕ್ಕರೆ ಇಳುವರಿ ನಾವು ಎಚ್ಚರಿಕೆ ತಗೋಬೇಕಾದಾಗ ನಮ್ಗೆ ಸಕ್ಕರೆಲ್ಲಾಗಲಿ ಬೆಲ್ಲದಾಗಲಿ ಒಳ್ಳೆ ಉತ್ತಮವಾದ ಫಲಿತಾಂಶ ಕಂಡು ಬಂದಿದೆ ಎಲ್ಲಾ ತಳಿಗಳಲ್ಲಿ. ಸೊ ವಿಶೇಷವಾಗಿ ಬೆಲ್ಲಕ್ಕೆ ಅಥವಾ ಸಕ್ಕರೆಗೆ ಬೇರೆ ಬೇರೆ ತಳಿಗಳಿದೆ. ಜನರಲ್ ಆಗಿ ನಾನು ಹೇಳ್ತಾ ಇರೋ ಯಾವಾಗ ಕಟಾವ್ ಮಾಡಿದ್ರೆ ಅಥವಾ ಬೆಲ್ಲದ ಒಂದು ಫಲಿತಾಂಶ ಚೆನ್ನಾಗಿ ಆ ಟೈಮಲ್ಲಿ ಕಟಾವ್ ಮಾಡಿ ನೀವು ತಗೊಂಡಾಗ ಒಳ್ಳೆ ಒಂದು ರಿಸಲ್ಟ್
2: ಕಂಡುಬಂದಿದೆ.
0: ನಿಮ್ಗೆ 2004-05 ಸ್ವಲ್ಪ ವರ್ಷ ಇದ್ದು ಆಮೇಲೆ ಕಣ್ಮರೆ ಆಯ್ತು. ಇತ್ತೀಚೆಗೆ ಇಲ್ಲೋ ಅಲ್ಲಲ್ಲಿ ಸ್ವಲ್ಪ ಕಣ್ಮರೆ ಆ ಒಂದು ಟೈಮಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಕಬ್ಬು ಬೆಳೆಗಾರರು ಆ ಒಂದು ಕೀಟ ನಮ್ಗೆ ಕಂಡು ಬಂದಿದ್ದು. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಮಿಕಲ್ಸ್ ಸ್ಪ್ರೇ ಮಾಡ್ತಾರೆ.

ಏನನ್ನ ತಂದು ಇದ್ರ ಎಲೆ ಮೇಲೆ ಹಾಕಿದಾಗ ಇದು ಅಲ್ಲಿ ಕುತ್ಕೊಳ್ಳೋದಕ್ಕೆ ಇಳುವರಿ ಬಗ್ಗೆ ಸಕ್ಕರೆ ಅಂಶದ ಬಗ್ಗೆ ಅದನ್ನ ಪರೀಕ್ಷೆ ಮಾಡಿದಾಗ ಇದು ಸಹ ಬಿಳಿ ಕಬ್ಬಿನಷ್ಟೇ ಇಳುವರಿ ಬರ್ತದೆ. ಬಟ್ ಏನಂದ್ರೆ ಆ ಕಟಾವ್ ಮಾಡಿದಾಗ ಜ್ಯೂಸ್ ಅಂಶ ಕಬ್ಬಿನಲ್ಲಿ ಏನ್ ಜ್ಯೂಸ್ ಬರ್ತೋ ಅದು ಅಷ್ಟು.

0: ಇಬ್ಬರ ಜೊತೆ ಹೆಸರನ್ನು ಸಹ ನಾವು ಕೊಡ್ತಾ ಇದ್ವಿ. ಇದು ಒಂದು ಮಧ್ಯಮಾವಧಿ ತಳಿ, ಇದನ್ನ ನಾವು ಲಿಂಕ್ 9270 ವಿಶೇಷವಾಗಿ ಹೋಲಿಕೆ ಮಾಡಿ ನಾವು ಎಲ್ಲಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿದ್ವಿ. ಒಳ್ಳೆ ಇಳುವರಿ ಬರುವಂತ ತಳಿ, ಎಕರೆಗೆ 80-90 ಟನ್ನು ಸಹ ರೈತರು ಬಂದವರು ತಗೊಂಡಿದ್ದಾರೆ. ಇದು 12-14 ತಿಂಗಳಿಗೆ ನಾವು
1: ಕಾರ್ಖಾನೆಯವರು
0: ಇದನ್ನ 14 ಮೇಲ್ ಮಾಡಕ್ ಹೋದ್ರೆ ಇದೊಂದು
1: ನೀರಿನ
0: ಕೊರತೆ ಅಂದಾಗ ನಾನು ಸಂಪೂರ್ಣವಾಗಿ ಈಗೇನು ವಾರಕ್ಕೆ 8 ದಿವಸಕ್ಕೆ ಒಂದ್ಸರಿ ನೀರ್ ಏನಂತ ಇದ್ರೆ ಅದನ್ನ ಡಬಲ್ 15 ದಿವಸ ಒಂದ್ಸರಿ ಕೊಟ್ಟರೆ ತಡ್ಕೊಳ್ಳೋ ಅಂತ ಶಕ್ತಿ ಇರ್ತದೆ. ಒಂದು ತಿಂಗಳಿಗೆ ನೀವು ನೀರ್ ಕೊಡೋದಾದ್ರೆ ಕಬ್ಬು ನೀರು ಬೇಕೇ ಬೇಕು, ನೀರು ಯಾವ್ದೇ ತೊಂದರೆ ಆದ್ರೆ ಕಬ್ಬಲ್ಲಿ ನೀವು ಉತ್ತಮ ಇಳುವರಿ ತಗೊಳಕ. ಸೊ ಇದಾದ್ಮೇಲೆ ನಾವು ಈ 62-75 ನಮ್ಮ ಶುಗರ್ ಕೇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವರ್ಕರ್ಸ್ ಮೀಟ್ ಅಲ್ಲಿ ಇದ್ರ ಬಗ್ಗೆ ಎಲ್ಲಾ ಕಾರ್ಖಾನೆಯವರು ಪದೇ ಪದೇ 62 ಏರಿಯಾ ಕಡಿಮೆ ಮಾಡಬೇಕು, ಅದರಷ್ಟೇ ಇಳುವರಿ ಕೊಡುವಂತ ತಳಿ ತರಬೇಕು, ನೀವು ಸಕ್ಕರೆ ಅಂಶ ಅದಕ್ಕಿಂತ ಚೆನ್ನಾಗಿರಬೇಕು ಅಂತ ಪ್ರತಿ ನಮ್ಮ ಆರ್‌ಎನ್‌ಡಿ ಮೀಟಿಂಗಲ್ಲೂ ಈ ಪ್ರಶ್ನೆ ಉದ್ಭವ ಆಗ್ತಿದೆ. ರೈತರಿಗೂ ಅದು ಅನುಕೂಲ ಆಗಿರ್ಬೇಕು, ಕಾರ್ಖಾನೆಯವರಿಗೂ ಅನುಕೂಲ ಆಗಿರ್ಬೇಕು, ಬೆಲ್ಲ ಮಾಡೋರಿಗೂ ಅನುಕೂಲ ಆಗ್ಬೇಕು. ಈ ಒಂದು ದೃಷ್ಟಿಯಲ್ಲಿ ನಾವು ಒಂದು BCF 517 ಎಂಬ ಹೊಸ ತಳಿನ ನಾವು ಅಭಿವೃದ್ಧಿ ಪಡಿಸಿ ಈಗ ಅದು ಕ್ಷೇತ್ರ ಪ್ರಯೋಗದಲ್ಲಿ. ಸೊ ನಾನೀಗ ಆಗ್ಲೇ 2 ವರ್ಷದಿಂದೆ ಅದನ್ನ ಸಾಮಾನ್ಯವಾಗಿ ಕಬ್ಬನ್ನ ನಾವು ಹೊಸ ತಳಿ ಬಂದಾಗ ಅದು ಒಂದು ಹೊಸ ತಳಿ ಕಬ್ಬನ್ನು ಹೊರಗಡೆ ಕನಿಷ್ಠ 6-7 ವರ್ಷ ಆಗುತ್ತೆ. ಸೊ ಅದೆಲ್ಲ

ಕಾನ್ಫಿಡೆನ್ಸ್ ಬಂತು. ಈಗ ಅದು ಮಲ್ಟಿಪ್ಲೈ ಆಗಿ 5,000 ಎಕರೆ ಬಿಸಿ ಇದೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಅದು ಇಷ್ಟವಾಗ್ಬಿಟ್ಟಿದೆ ರೈತರಿಗೆ. ಅದ್ರದ್ದು ಏನ್ ಸ್ಪೆಷಾಲಿಟಿ, ಅದ್ರ ಗುಣಧರ್ಮಗಳು ಏನಂದ್ರೆ, ಇದು ಒಂದು ಮಧ್ಯಮವಾದ ತಳಿ, 12-14 ತಿಂಗಳಿಗೆ ಕಟ್ ತಳಿ. ಬಿಸಿ ಫಾರಂ 517 ನಮ್ಮ ಕೇಂದ್ರದಲ್ಲೇ ಪ್ರಪ್ರಥಮವಾಗಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡ್ತಾ ಇದೀವಿ. ಇಳುವರಿ ಸಾಮರ್ಥ್ಯದಲ್ಲಿ ಈಗ ಏನ್ ಎಕ್ಸಿಸ್ಟಿಂಗ್ ವೆರೈಟಿ ಏನಿದೆ ಅವನ್ನೆಲ್ಲ ಬೀಟ್ ಮಾಡಿ ಏನು ರೈತ ಬಂದವರು ಏನು ಕಂಬನ್ ಬೆಳೆದು ಏನ್ ಇಳಿತಕ್ಕಾಗ್ತಾರೆ ಅದ್ರ ಮೇಲೆ

ಸಕ್ಕರೆ ರಿಕವರಿ ಬಹಳ ಚೆನ್ನಾಗಿ ಬಂದಿದೆ, ಎಲ್ಲಾ ಅಂಶಗಳು ಚೆನ್ನಾಗಿ ಬಂದಿದೆ. ಎಲ್ಲಾ ಸಕ್ಕರೆ ಈ ಅಂಶಗಳು ಹೇಳೋದ್ರ ಜೊತೆ ನೆಗೆಟಿವ್ ಪಾಯಿಂಟ್ಸ್ ಸಹ ಸುಲಂಗಿ. ಇದು ಸಾಮಾನ್ಯವಾಗಿ ನವೆಂಬರ್ ಎರಡನೇ ವಾರದಲ್ಲಿ ಈಗ ಬರುವಂತ ಒಂದು ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸುಲಂಗಿ ಇದೆಲ್ಲ.

25 ಬಿಡುಗಡೆ ಮಾಡಿದಾಗ ಅದು ಇದೇ ಮಟ್ಟದಲ್ಲಿ ಸುಲಗಿ ಬರ್ತಿತ್ತು. ಇತ್ತೀಚೆಗೆ ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಸುಲಗಿ ಬರ್ತಾ ಇದೆ. ಸೊ ಅದೇ ರೀತಿ ಇನ್ನೊಂದೇನು ಅಂದ್ರೆ ನೋಡಿದ್ರೆ ನೀವು ಹೆಚ್ಚಿನ ಬಿಸಿಲು ರೀಚ್ ಆಗ್ತಾರೆ. ಹೈ ಟೆಂಪರೇಚರ್ ಇದ್ದಾಗ ಇದಕ್ಕೊಂದು ಹೈಟ್ ಬರ್ತದೆ, ಎಲೆಯಲ್ಲಿ ರಸ ತಗೋಗ್ತಾ

ಅದರಷ್ಟೇ ನಮಗೆ ಸಕ್ಕರೆ ಬರ್ತದೆ, ಅದಕ್ಕಿಂತ 25% ಇಳುವರಿ ಜಾಸ್ತಿ ಬರ್ತದೆ. ನಮ್ಮ ಸಂಶೋಧನೆ ಪ್ರಕಾರ 86-32 25-35% ಎಕ್ಸ್ಟ್ರಾ ಇಳುವರಿ ಬಂದಿದೆ. ಬಿಳಿ ನಮಗೆ 20-25% ಎಕ್ಸ್ಟ್ರಾ ಇಳುವರಿ ಬಂದಿದೆ. ಸೊ ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಕೂಳೆ ಬೆಳೆ ಚೆನ್ನಾಗಿ ಕೂಳೆ ಇಳುವರಿ ಆಲ್ಮೋಸ್ಟ್ ಮೊದಲನೇ ಬೆಳೆ ಅಷ್ಟೇ ಕೂಳೆ ಬೆಳೆ ಬಂದಿದೆ. ಸಂಶೋಧನೆ ಪ್ರಕಾರ ಅದನ್ನು ಬೆಳೆದು ಅದನ್ನು ಕನ್ವಿನ್ಸ್

ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಕೇಂದ್ರದಲ್ಲಿ ಏನಂತಾಗುತ್ತೆ, ನಮ್ಮ ಸಂಶೋಧನಾ ಕೇಂದ್ರ ನಮ್ಮ ಕೊಯಮತ್ತೂರು ಏನಿದೆ ಶುಗರ್ ಕೇನ್ ಬಿಲ್ಡಿಂಗ್, ನಾವು ಕ್ರಾಸಿಂಗ್ ಪ್ರೋಗ್ರಾಮ್ ತಗೊಳ್ತೀವಿ. ನವೆಂಬರ್ ತಿಂಗಳಲ್ಲಿ ನಮ್ಮ ಶುಗರ್ ಕೇನ್ ಬಿಲ್ಡರ್ ಇನ್ನೊಬ್ರು ಇದ್ದಾರೆ, ಅವರು ಅಲ್ಲಿ ಹೋಗಿ ಕ್ರಾಸಿಂಗ್ ಮಾಡಿ ಆ ಒಂದು ಪ್ಲಸ್ ಇಲ್ಲಿ ನಮ್ಮ ಲೋಕಲ್ ಕಂಡೀಷನ್ ಏರಿಯಾಗೆ ಏನನ್ನ ಡೆವಲಪ್ ಮಾಡಿ ಈಗ ಬಿಡುಗಡೆ ಹಂತದಲ್ಲಿ ಸಾಕಷ್ಟು ತಳಿಗಳಿದೆ. ಸೊ ಇದು ಎಲ್ಲಾ ಪರೀಕ್ಷೆ ಮಾಡಿ ನಾವು ನಿಧಾನವಾಗಿ ಬಿಡುಗಡೆ ಮಾಡಬೇಕಾಗುತ್ತೆ. ಸೊ ಈ ದೃಷ್ಟಿಯಲ್ಲಿ ನಮ್ಮ ಬೇರೆ ಬೇರೆ ಸನ್ನಿವೇಶಕ್ಕೆ ಬೇರೆ ಬೇರೆ ಕಾಲಕ್ಕೆ ಈ ಒಂದು ಇದಕ್ಕೆ ನಮ್ಮಲ್ಲಿ ಸಾಕಷ್ಟು ತಳಿಗಳು ಈಗ ರೆಡಿ ಇದೆ. ರೈತ ಬಾಂಧವರು ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕಾಗುತ್ತೆ. ಮತ್ತೆ ಬಿತ್ತನೆ ಬಗ್ಗೆ ನಾವು ಈ ಸಾರಿ ಏನೋ ದೇವರ ದಯದಿಂದ ಈ ಸಾರಿ ಮಳೆ ಚೆನ್ನಾಗಿ KRS ತುಂಬಿ ನಮ್ಮಲ್ಲಿ ಎಲ್ಲಾ ಒಂದು ತಳಿಗಳನ್ನ ಬಿತ್ತನೆ ಬೀಜೋತ್ಪಾದನೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಸಾರಿ ತಗೊಳ್ಬೇಕು ಅಂತ ಇದ್ದೀವಿ. ಮುಂದಿನ ವರ್ಷಗಳಲ್ಲಿ ಅವರಿಗೆ ಎಲ್ಲಾ ತಳಿಗಳ ಒಂದು ಲಭ್ಯತೆ, ಬೀಜದ ಲಭ್ಯತೆ ಸಿಗುತ್ತೆ. ಮತ್ತೆ ನಮ್ಮ ಕೇಂದ್ರದಲ್ಲಿ ಅಂಗಾಂಶ ಕೃಷಿ ಕಂಪನಿಯಲ್ಲಿ

0: ನಮ್ಮ ಮೂವತ್ತೆರಡು ತಳಿ. ಯಾತ್ರಿಕ ಅಂಗಾಂಶ ಕೃಷಿ ಈ ತಳಿಗೆ ನಾವು ವಿಶೇಷವಾಗಿ ಒತ್ತು ಕೊಡ್ತಾ ಇದೀವಿ ಅಂದ್ರೆ, ಈ CO86032 ತಳಿ ಇವತ್ತಿನ ದಿವಸ ನಮ್ಮ ದೇಶದ ದಕ್ಷಿಣ ಭಾಗದ ರಾಜ್ಯಗಳೇನಿದೆ ಅದರಲ್ಲಿ ನಂಬರ್ ಒನ್ ವೆರೈಟಿ. ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಇಷ್ಟಪಡುವಂತ ತಳಿ. ಬಟ್ ಇದರದರ ನ್ಯೂನತೆಗಳು ತಳಿಗಳಲ್ಲಿ ಸಾಕಷ್ಟಿದೆ. ಸೊ ಕಾರ್ಖಾನೆಯವರು ರೈತರಿಗೆ ಅದನ್ನ ಹೆಚ್ಚಿನ ಒಂದು ಪ್ರತ್ಯಕ್ಷತೆ ಮಾಡಿ ಅದರ ಸಾಧಕ ಬಾಧಕ ತಿಳಿಸಿ ಈ ತಳಿನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಈಗ ಲಾಂಗ್ ರನ್ ಅಲ್ಲಿ ಉಳಿಸ್ಕೊಳ್ಳಕ್ಕೆ ಬಹಳ ಕಷ್ಟ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ಕಾರ್ಖಾನೆಯವ್ರಿಗೆ ಹೇಳ್ತಾ ಇರೋದು, ಸೊ ಈ ತಳಿ ಚೆನ್ನಾಗಿ ಬರ್ತದೆ, ಬಟ್ ಇದು ನಿರ್ವಹಣೆ ಬಹಳ ಪ್ರಮುಖವಾದ ಅಂಶ. ಇತ್ತೀಚೆಗೆ ಈ ತಳಿಗೆ ಈ ಯೆಲ್ಲೋ ಲೀಫ್ ಡಿಸೀಸ್ OLD ಅಂತ ವೈರಸ್ ಡಿಸೀಸ್ ಅದು ಹೆಚ್ಚಿನ ಪ್ರದೇಶದಲ್ಲಿ ಈ ತಳಿಗೆ ವಿಶೇಷವಾಗಿ ಕಾಣಿಸ್ಕೊತಾರೆ. ಅದು ಕೂಳೆ ಬೆಳೆಗೆ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾರೆ, ನೆಗ್ಲೆಕ್ಟೆಡ್ ಕ್ರಾಪ್ ಅಲ್ಲಿ. ಈ ತಳಿ ಬಿತ್ತನೆ ಬೀಜದ ಮುಖಾಂತರ ಇದು ಸಾಕಷ್ಟು ಪ್ರದೇಶದಲ್ಲಿ ಹರಡ್ತಾ ಇದೆ. ಸೊ ಆ ದೃಷ್ಟಿಯಿಂದ ಅಂಗಾಂಶ ಕೃಷಿ ಈ ಒಂದು ಈ ಡಿಸೀಸ್ ಇಂಡೆಕ್ಸ್ ಸ್ಕೋರ್ ನಾವು ಇದನ್ನ ಮಾಡಿ ಅದನ್ನ ಅಂಗಾಂಶ ಕೃಷಿ ಮುಖಾಂತರ ಸೀಡ್ಲಿಂಗ್ಸ್ ಕಾರ್ಖಾನೆಯವರ ಮುಖಾಂತರ ರೈತರಿಗೆ ತಲುಪಿಸೋ ವ್ಯವಸ್ಥೆನ ನಾವು ಈ ವರ್ಷದಿಂದ ಹಂತ ಹಂತವಾಗಿ ಮಾಡ್ತಾ ಇದ್ವಿ. ಸೊ ರೈತ ಬಾಂಧವರು 86032 ಏನಲ್ಲಿ ನಾಟಿ ಮಾಡಬೇಕು ಅದನ್ನ ಕಾರ್ಖಾನೆ ಮುಖಾಂತರನೇ ಅವ್ರ ಮುಖಾಂತರನೇ ಅವರಿಗೆ ಸರಬರಾಜು ಮಾಡೋ ವ್ಯವಸ್ಥೆ ಎಲ್ಲ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಈ ಸಂದರ್ಭದಲ್ಲಿ ಈ ತಳಿ ಬೆಳೆಸಬೇಕಾದ್ರೆ ಟಿಶ್ಯೂ ಕಲ್ಚರ್ ಸೀಡ್ಲಿಂಗ್ಸ್ ನ ಹೆಚ್ಚಿನಲ್ಲಿ ಬಳಸಿದ್ರೆ ಬಹಳ ಒಂದು ಉತ್ತಮವಾದ ಫಲಿತಾಂಶ ನಮ್ಮ ರೈತರು ಕಾಣಬಹುದು. ಯಾವುದೇ ರೋಗರಹಿತ ಒಂದು ಬಿತ್ತನೆ ಇದನ್ನ ಮಾಡ್ಕೋಬೇಕು ಅಂದ್ರೆ ಈ ಒಂದು ತಳಿಗೆ ಟಿಶ್ಯೂ ಕಲ್ಚರ್ ಸೀಡ್ಲಿಂಗ್ಸ್ ನಿಯೋಜಿಸಬೇಕು ಅಂತ.
1: ಡಾಕ್ಟರ್ ಸ್ವಾಮಿಗೌಡ್ರೆ ಹಿಂದೆನೆ ತಾವು ಪ್ರಸ್ತಾಪ ಮಾಡಿದ್ರಿ ಏನಂದ್ರೆ ಈ ಬಾರಿಯ ಬೇಸಿಗೆ ಬಹಳ ಏನು ಉಷ್ಣಾಂಶ ವಿಪರೀತವಾಗಿ ಆಯ್ತು ಅಂತ ಹೇಳಿ, ಮತ್ತೆ ನೀರಿನ ಸಮಸ್ಯೆ ಮುಂದಿನ ದಿನದಲ್ಲಿ ಮತ್ತಷ್ಟು ಜಾಸ್ತಿನೇ ಆಗಬಹುದು. ಆ ಹಿನ್ನೆಲೆಯಲ್ಲಿ ಏನಾದರೂ ತಾವು ಒಂದಷ್ಟು ಆಲೋಚನೆ ಮಾಡ್ತಾ ಇದ್ದೆ, ಯಾಕೆಂದ್ರೆ ಕಬ್ಬು ವರ್ಷ ಪೂರ್ತಿ ಜಮೀನಲ್ಲಿ ನಿಲ್ಲುವಂತಹ ಬೆಳೆ, ಎಲ್ಲ ರೀತಿಯ ತಾಪಮಾನವನ್ನು ಸಹಿಸ್ಕೋಬೇಕು, ಮತ್ತೆ ನೀರನ್ನು ಕಡಿಮೆ ಬಳಸ್ಕೊಂಡು ಹೆಚ್ಚು ಇಳುವರಿಯನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಇದು ಇರಬೇಕಾಗುತ್ತೆ.
0: ಖಂಡಿತ ಖಂಡಿತ ಈ ಒಂದು ದಿಸೆ ನಾವು ನೀರಿನ ಕೊರತೆ ತಡ್ಕೊಂಡು ಬೆಳೆದಂತ ತಳಿಗಳ ಅಭಿವೃದ್ಧಿ ಏನು ನಮ್ಮಲ್ಲಿ ಮಾಯಶ್ಚರ್ ಏನು ಇದೆ ಅದಕ್ಕೆ ಹೊಂದ್ಕೊಳ್ಳುವಂತ ತಳಿಗಳನ್ನ ಅಭಿವೃದ್ಧಿ ಪಡಿಸುವ ಒಂದು ಪ್ರಾಜೆಕ್ಟ್ ಈಗ ತಯಾರು ಮಾಡಿ ಆಯ್ದರಲ್ಲಿ ಪ್ರಯೋಗ ನಡೀತಾ ಇದೆ. ಕೆಲವು ತಳಿಗಳು ಸ್ವಲ್ಪ ಅಂದ್ರೆ ನಾನೇನಂದ್ರೆ ಅಂದ್ರೆ ಕಬ್ಬಿಗೆ ನೀರು ಬೇಕೇ ಬೇಕು, ಅದನ್ನ ನಾವು ಅಂತರವನ್ನ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿನ ಸಿಕ್ಕೆ ನಾವು ಮಾಡಿ ತಡ್ಕೊಳ್ಳೋಂಥ ಶಕ್ತಿನ ನಾವು ಅಂತ ತಳಿಗಳನ್ನ ನಿರೀಕ್ಷಣೆ ಮಾಡಿದ್ವಿ. ಸೊ ಅಷ್ಟು ನೀರನ್ನ ಸ್ವಲ್ಪ ಲೇಟ್ ಆಗಿ ಬಿಟ್ಟರು ಸಹ ಒಂದು ಉತ್ತಮ ಫಲಿತಾಂಶ ಬರೋದು ಒಣಗದೇ ಇರುವಂತ ತಳಿಗಳನ್ನ ನಾವು ಅದೆಲ್ಲ ಪ್ರಾಯೋಗಿಕವಾಗಿ ನಡೀತಾ ಇದ್ದದ್ದು. ಮುಂದಿನ ದಿನಗಳಲ್ಲಿ ಅಂತ ತಳಿಗಳು ತಡ್ಕೊಳ್ಳುವಂತ ಶಕ್ತಿ ಇರುವಂತ ತಳಿಗಳನ್ನ ಬಿಡುಗಡೆ ಮಾಡುವ ಒಂದು ಕಾರ್ಯಕ್ರಮನೂ ಸಹ ಇದೆ. ಇದ್ರ ಜೊತೆಗೆ ಅಲ್ಪ ತಳಿಗಳಾದ್ರೆ 10 ತಿಂಗಳಲ್ಲೇ ಬಂದ್ಬಿಡ್ತವೆ, 12-14 ತಿಂಗಳಲ್ಲಿ 12-14 ಅಂತ ನಾವ್ ಹೇಳ್ತೀವಿ, ಅವ್ರು ಕಟಿಂಗ್ ಆರ್ಡರ್ ಕೊಡೋದಕ್ಕೆ 15-16 ತಿಂಗಳಾಗುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಹೆಚ್ಚಿನ ಒಂದು ರೋಲು ಕಾರ್ಖಾನೆ ಇದೆ. ಅಲ್ಪಾವಧಿ ತಳಿಗಳು ನಾವು ಅಭಿವೃದ್ಧಿ ಮಾಡಿ ಕೊಟ್ಟಾಗ 10-11 ತಿಂಗಳಿಗೆ ಅವ್ರು ಕಟಿಂಗ್ ಆರ್ಡರ್ ಕೊಡಬೇಕು, ಕಟಾವ್ ಮಾಡಬೇಕು. ಸೊ ನೀರಿನ ಒಂದು ಅವಶ್ಯಕತೆ ಕಡಿಮೆ ಆಗುತ್ತೆ, ಇಂಥ ತಳಿಗಳಿಗೂ ಉತ್ತೇಜನ ಕೂಡ ಆಗುತ್ತೆ ಈ ಕಾರ್ಖಾನೆಯವರು ರೈತರಿಗೆ ಮಾಡಲಿಕ್ಕೆ. ವಿಶೇಷವಾಗಿ ಜನವರಿ ಫೆಬ್ರವರಿ ಮತ್ತೆ ಅರ್ಲಿ ಏನು ಕ್ರಷಿಂಗ್ ಸ್ಟಾರ್ಟ್ ಆಗುತ್ತೆ, ಅರ್ಲಿ ಪ್ಲಾಂಟಿಂಗ್ ಏನು ಸ್ಟಾರ್ಟ್ ಆಗುತ್ತೆ, ಆ ಸಮಯದಲ್ಲಿ ಇವನ್ನು ನಿಯೋಜಿಸಬೇಕು ಯಾವುದನ್ನ ಅಲ್ಪಾವಧಿ ತಳಿಗಳನ್ನ. ಮತ್ತೆ ನೀರಿನ ಕೊರತೆ ತಡ್ಕೊಳ್ಳೋ ಶಕ್ತಿ ಬರ ನಿರೋಧಕ ತಳಿಗಳು ಆ ಒಂದು ಪ್ರಾಜೆಕ್ಟ್ ಸಹ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಈ ಅಲ್ಪಾವಧಿ ತಳಿಗಳು ಇವೆರಡನ್ನೂ ರೈತ ಬಾಂಧವರಿಗೆ ಒಂದು ಕೊಡುವ ಒಂದು ಸಾಹಸ ನಾವು ಖಂಡಿತ ಮಾಡಿದ್ದೀವಿ. ಇದರ ಬಗ್ಗೆ ಒಳ್ಳೆ ಫಲಿತಾಂಶ ಬರ್ತದೆ ಅಂತ ನಿರೀಕ್ಷೆ ಮಾಡ್ತಾ
1: ಇದ್ದೀವಿ. ಬೇಸಾಯದಲ್ಲಿ ಬಹಳಷ್ಟು

0: ಬೇಸಾಯ ಇರಲ್ಲ. ಈಗೇನ್ ತಾವು ತಳಿಗಳನ್ನೆಲ್ಲ ಅಭಿವೃದ್ಧಿ ಮಾಡಿದ್ದೀರಿ, ಜನರಿಗೆ ಕೊಡ್ತಾ ಇದ್ದೀರಿ, ಆ ತಳಿಗಳು ಎಲ್ಲ ರೀತಿಯ ನ್ಯಾಯ ವಿಧಾನಕ್ಕೂ ಕೂಡ ಅದನ್ನು ಕೂಡ ತಾವು ಪರೀಕ್ಷೆ
1: ಮಾಡಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಹೆಚ್ಚಿನ ಪ್ರವೇಶದಲ್ಲಿ ನಾವು ಪ್ರತ್ಯಕ್ಷ ಮಾಡ್ತಾ ಇದ್ದೀವಿ. ಈ ಸರ್ಫೇಸ್ ಡ್ರಿಪ್ ಇರಿಗೇಷನ್ ಮತ್ತೆ ಸಬ್ ಸರ್ಫೇಸ್ ಪ್ರತ್ಯಕ್ಷವಾಗಿ ರೈತರಿಗೆ ಯಾವ ತಳಿ ಇದಕ್ಕೆ ಯೋಜನೆ ಮಾಡಿ ಚೆನ್ನಾಗಿ ಫಲಿತಾಂಶ ಬರುತ್ತೆ ಅನ್ನೋದನ್ನ ನಾವು ಮಾಡಿ ತೋರಿಸ್ತಾ ಇದ್ದೀವಿ.

ಸೊ ಈ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನೀವ್ ಹೇಳದಂಗೆ ಈ ಒಂದು ನೀರಿನ ಲಭ್ಯತೆ ಬಹಳ ಕ್ಷೀಣಿಸ್ತಾ ಇದೆ. ಸೊ ನಾವು ಡ್ರಿಪ್ಗೆ ಹೋಗ್ಲೇಬೇಕಾಗತ್ತೆ. ಎಲ್ಲ ರೈತ ಬಂದವರು ಅದನ್ನು ಮನಸ್ಸು ಮಾಡಬೇಕಾಗತ್ತೆ. ಅದು ಸರ್ಕಾರದ ವತಿಯಿಂದ ನಮ್ಮ ಕೆನಲ್ ಇರಿಗೇಷನ್ ಏರಿಯಾದಲ್ಲೂ ಸಹ ಈಗ ಸಾಮಾನ್ಯವಾಗಿ ಡ್ರಿಪ್ ಬಂದರೆ ಬೋರ್ವೆಲ್ ಇರಬೇಕು ಇಲ್ಲ ಓಪನ್ ವೆಲ್ ಇರಬೇಕು. ಏನು ಕಾಲುವೆ ನೀರಾವರಿ ಮುಖಾಂತರ ಅದಕ್ಕೆ ಸಪರೇಟ್ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲ ಈ ಒಂದು ಹನಿ ನೀರಾವರಿ ಮುಖಾಂತರ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಒಂದು ಫಲಿತಾಂಶದ ಪ್ರಕಾರ ನಮ್ಮ ಒಂದು ಕೃಷಿ ಸಂಶೋಧನಾ ಫಲಿತಾಂಶದ ಪ್ರಕಾರ ಮತ್ತೆ 40-50% ರೈತರಿಗೆ ಕೊಡುವಾಗ ಈ ಸರ್ವಿಸ್ ಏನಿದೆ ಸ್ವಲ್ಪ ರೈತ ಮಾಡೋದ್ರಿಂದ ನಮ್ಗೆ ಕೆಲವು ಬಂದಿರುವಂತಹ ಕ್ವೈರಿಗಳು. ಸೊ ಸರ್ವಿಸ್ ಸ್ವಲ್ಪ ಸರಿಯಾಗಿ ಮಾಡಬೇಕು. ಇದೇ ಸಮಯದಲ್ಲಿ ಅವ್ರು ಏನು ನಮ್ಗೆ ಈ ಡ್ರಿಪ್ ಕಂಪನಿಗಳು ರೈತರಿಗೆ ಏನ್ ಹೇಳಿರ್ತಾರೆ ಫರ್ಟಿಲೈಸರ್ ಕೊಟ್ಟಾಗ ನೀರ್ ಕೊಟ್ಟಾಗ ಇದನ್ನೆಲ್ಲ ಒಂದು ಹೆಚ್ಚಿನ ಮುತುವರ್ಜಿಯಿಂದ ಮಾಡಿದ್ರೆ ಒಳ್ಳೆ ಫಲಿತಾಂಶ ಖಂಡಿತ

0: ಬಹಳ ಚೆನ್ನಾಗಿದೆ. ಸೊ ಶಾಲೋ ರೂಟೆಡ್ ವೆರೈಟಿ ಆಕ್ಚುಲಿ ಟ್ರಿಪಲ್ ಬಹಳ ಚೆನ್ನಾಗಿದೆ. ವಿಶೇಷವಾಗಿ ಒಳ್ಳೆ ರಿಸಲ್ಟ್
1: ಬಂದ ತಳಿಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಗೆ ತಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕು. ಸ್ವಾಮಿಗೌಡ್ರೆ
2: ಶ್ವೇತ ಕಾರ್ಣ ಛತ್ರ
0: ಚಾಮರಂಗಳಾಗಬೇಕು.
2: ಸೇವಕೇಡು ಆದರೆ
1: ಕಬ್ಬಿನ ತಳಿಗಳಿಗೆ
3: ಮುಂಗಾರಿಗೆ ಸೂಕ್ತವಾದ ಕಬ್ಬಿನ ತಳಿಗಳು ಈ ಕುರಿತು ಎಸ್ ಎಸ್ ಸ್ವಾಮಿಗೌಡ ಅವರೊಂದಿಗೆ ಶಿಕ್ಷಣ ಕೇಳಿದ್ರಿ.

0: ಪಾಪಿ ಮುಖ ಒತ್ತಕೊಂಡು ನಾಚಿಕಿದ್ದು ತಿರುಗಾಡ್ಲಿ ತಾಯಿ. ಅಮ್ಮ, ನಿನ್ನ ಹೊಟ್ಟೆಯಲ್ಲಿ ಹೆಣ್ಣು ಮಕ್ಕಳಿಲ್ಲದೆ ಆದ್ರೂ ಚಿಂತೆ ಇಲ್ಲ. ನಿನ್ನ ಅಕ್ಕ ತೆಂಗಿರ ಮಕ್ಕಳಿದ್ರೆ ಹೇಳಮ್ಮ, ನಿನ್ನ ಹೊಡ ಹುಟ್ಟಿದವ್ರ ಮಕ್ಕಳನ್ನೇ ಕರ್ಕೊಂಡು ಬಂದು ನಾನು ಅಕ್ಕ ಅಂತ ಹೇಳಿ ಹಬ್ಬ ಮಾಡ್ತೀನಿ. ನಿನಗೆ ಅಕ್ಕನಿರಿದ್ರೆ ಅವ್ರ ಮಕ್ಕಳು ನನಗೇನಾಗ್ಬೇಕು,
1: ಅಕ್ಕನಾಗ್ಬೇಕು,
0: ನಮ್ಮ ಅಕ್ಕ ಅಂತ ಕರ್ಕೊಂಡು ಬಂದು ಹಬ್ಬ ಮಾಡ್ತೀನಿ. ನಿನಗೆ ತಂಗಿರಿದ್ರೆ ತಂಗಿರ ಮಕ್ಕಳು ನನಗೇನಾಗ್ಬೇಕು, ಅಕ್ಕ ತಂಗಿರಾಗ್ಬೇಕು, ಇವ್ರನ್ನೇ ನಮ್ಮ ಅಕ್ಕ ಅಂತ ಹೇಳಿ ಕರ್ಕೊಂಡು ಬಂದು ಹಬ್ಬ ಮಾಡ್ತೀನಿ. ಅಕ್ಕ ತೆಂಗಿನ ಮಕ್ಕಳಿದ್ರೆ ಏನು ಅಂದ
1: ಬೈದಾರ್ದ.
0: ನೀನ್ ಹೇಗೆ ಒಬ್ಬ ತಾಯಿಗೆ ಒಬ್ಬನೇ ಮಗನೋ ಹಾಗೆ ನನಗೂ ಕೂಡ ನಾನು ನಮ್ಮ ತಾಯಿಗೆ ಒಬ್ಬಳೇ ಹೆಣ್ಣು ಮಗಳು ಕಣಪ್ಪ. ಹೋಗ್ಲಿ ಬಿಡಮ್ಮ, ಹುಡ ಹುಟ್ಟದವ್ರಿಲ್ಲ ಅಂದ್ರೆ ಚಿಂತೆ ಇಲ್ಲ. ನೀನು ಪಾಠಶಾಲೆಯಲ್ಲಿ ಓದುವಂತ ಕಾಲದಲ್ಲಿ

0: ಮದುವೆ ಮಾಡಿ ಕಳಿಸ್ಬಿಡ್ತೀವಿ. ನಮಗ್ ಬರುವಂತ ಭಾಗ್ಯ ಏನು ಹೆಣ್ಣು ಮಕ್ಕಳಿಂದ?
1: ಏನೂ ಇಲ್ಲ.
0: ತಾಯಿ ಮಾತನ್ನು ಹೇಳಿದಾಗ ಮೈದಾಡ ಹೇಳ್ತೇನೆ, ಚೆನ್ನಾಗಿ ಹೇಳ್ತಾಯಿ.
1: ಏನಪ್ಪ
0: ನೀನು ಒಂದು ಹೆಣ್ಣು ಮಗಳಾಗಿ ಅಂತ ಮಾತು ಹೇಳುವುದೇ
1: ಮತ್ತೇನಪ್ಪ?

0: ಪ್ರಾಣಿ. ಹೆಣ್ಣು ಮಕ್ಕಳಿಂದ ಏನು ಭಾಗ್ಯವಿಲ್ಲವೇ? ಚೆನ್ನಾಗಿಡತೆ ತಾಯಿ. ಅಕ್ಕನಿಲ್ಲದ ಅಪ್ಪ, ನಕ್ಷತ್ರವಿಲ್ಲದ ಮೇಘ, ಮಕ್ಕಳಿಲ್ಲದ ಅವರ ಮನೆ ಬಲ್ಲಿ ಇಲ್ಲಿ ನಾನು ಒಕ್ಕಲಿದ್ದು ಪರವಿಲ್ಲ ಈ ಭೀಮಾವತಿ ಪಟ್ಟಣದಲ್ಲಿ.
1: ಅಂದ್ರೆ ಏನಪ್ಪ
0: ಅಮ್ಮ, ಈ ಊರೊಳಗೆ ನಂದು ಒಂದು ಒಕ್ಕಲತಾನ ಅಂತ ನಡೀತಾ ಇದೆ. ಅಕ್ಕ ತಂಗಿರಿರೋರು ಕರ್ಕೊಂಡು ಬಂದು ಅದ್ದೂರಿ ಹಬ್ಬ ಮಾಡ್ಕೊಂಡು ಬಂದಿದ್ರೆ ನಾನು ಬಡವನಾಗಿದ್ರುವೆ ಕಾಯಿ ಹೊಡಿದ್ರು ಕಂಟನಾದ್ರು ಹೊಡೆದು ನಮ್ಮನೆಯಲ್ಲಿ ಹಬ್ಬ ಮಾಡ್ಕೊಂಡು ನಮ್ಮ ಅಕ್ಕ ಬಾವ ಮನೆ ತುಂಬ ಓಡಾಡ್ತಿದ್ರೆ ಎಷ್ಟು ಚಂದ ನಮ್ಮ. ಅದಕ್ಕೆ ದೊಡ್ಡಿರ್ತಾರೆ ಅಕ್ಕನಿಲ್ಲದ ಹಬ್ಬ, ನಕ್ಷತ್ರವಿಲ್ಲದೆ ವೇಗ, ಮಕ್ಕಳಿಲ್ಲದವರ ಮನೆ ಬಾಳು, ಒಕ್ಕಲಿದ್ದು ಬಲವಿಲ್ಲ, ಭಾವನಿಲ್ಲದ ಹಬ್ಬ, ಬಳಗವಿಲ್ಲದ ದೇಹ,

0: This program was a contribution of Thrissur Station of All India Radio for Ragam 24/7 DTH channel, Anytime Indian Music.
1: ಅಕ್ಕಪ್ಪ ಇದ್ರೆ ಇದ್ದಾರೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು ಅಂತಿದ್ದ. ಅದಕ್ಕೆ ಚಿಂತೆ ಹೌದು ಬಾಮಗನೆ ಅಂತ ಹೇಳಿ